0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಕೋಟಿಯ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಉತ್ತಮ ಫಲಿತಾಂಶಕ್ಕಾಗಿ ಪ್ರಯತ್ನಿಸಿ, ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಮಾಡಿ, ಉಳಿದದನ್ನ ಸಮಯಕ್ಕೆ ಬಿಟ್ಟು ಬಿಡಿ ಎಂಬ ಒಂದು ನುಡಿ ಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 30 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ ಪ್ರಸಾರವಾಗುತ್ತದೆ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ರಿಂದ 9:00 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ, 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ಕ್ಕೆ ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ, 12:30 ರಿಂದ 1:00 ವರೆಗೆ ಗೀತ ಸಂಗಮ ಕಾರ್ಯಕ್ರಮ, 1:00 ರಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ರಿಂದ

ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣು ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ದೇಹ ಇರೋತಕ ಸುಖ ಇರ್ತದ, ದೇಹ ಇರೋತಕ ದುಃಖ ಇರ್ತದೆ. ಮನಸ್ಸ ಇರೋತಕ ಸುಖಾನುಭವ ದುಃಖಾನುಭವ ಇವೆಲ್ಲ ಇರೋದೇ. ಯಾರೇ ಇರಲಿ, ಯಾರಿದ್ದರೂ ಸರಿ, ಭೂಮಂಡಲಕ್ಕೆ ಯಾರು ಬರ್ತಾರೆ, ಸ್ವಲ್ಪ ಸೌಖ್ಯ ಸ್ವಲ್ಪ ದುಃಖ ಎರಡನ್ನೂ ಅನುಭವಿಸಬೇಕಾಗ್ತದೆ. ಯಾರು ಅನುಭವಿಸಿಲ್ಲ ಹೇಳಿ? ಯಾರು ಬೇಕಾದವರು ಬರಲಿ ಭೂಮಂಡಲಕ್ಕೆ, ಸಾಕ್ಷಾತ್ ಭಗವಂತ ಅಂತ ಯಾರು ಅದಾರೆ, ಅವರು ಬಂದರೂ ಸಹಿತ ಒಂದು ಕ್ಷಣ ಕಣ್ಣೀರ, ಒಂದು ಕ್ಷಣ ಆನಂದದ ನೀರ ಎರಡೂ ಇರೋದೇ. ಯಾಕೆ? ಜಗತ್ತಿರೋದೇ ಹಾಗೆ, ಸಮಸ್ತ ಜಗತ್ತಿನ ರೂಪೆ ರಚನಾ ಹಾಗೆ. ಇಂಥ ಜಗತ್ತಿನಲ್ಲಿ ನಾವು ಬದುಕಬೇಕಾದಾಗ ಇಂದ್ರಿಯಗಳನ್ನು ಬಳಸಬೇಕಾಗ್ತದೆ. ಕೈ ಬಳಸಬೇಕು, ಕಾಲ ಬಳಸಬೇಕು, ಕಣ್ಣ ಕಿವಿ ಬಳಸಬೇಕು. ಎಲ್ಲ ಬಳಸಿಕೊತ್ತು ಹೋಗುವಾಗ ಸ್ವಲ್ಪ ಸುಖ ಆಗ್ತದೆ, ಸ್ವಲ್ಪ ದುಃಖ ಆಗ್ತದೆ ಆಗೋದೇ. ಆದರೆ ಎಂಥದರ ಮಧ್ಯದಲ್ಲೂ ಸಹಿತ ಶಾಂತಿಯ ಹಿನ್ನೆಲೆ ಇರಬೇಕು ಮನುಷ್ಯಗೆ. ಅದು ಪರಮಾರ್ಥ, ಅದು ಅಧ್ಯಾತ್ಮ.

0: ಬೇಕು, ಅದು ಬಹಳ ಅವಶ್ಯ. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಏನು? ಸೌಖ್ಯ ಮತ್ತು ದುಃಖ ಎರಡರ ಪರಿಣಾಮ ಬಹಳ ಮಾಡಿಕೊಳ್ಳದೆ ಶಾಂತಿಯನ್ನು ಅನುಭವಿಸುವ ರೀತಿ ಯಾವುದು? ಅನುಭವಿಸೋದು ಹೇಗೆ ಇದನ್ನು ನಾವು ಕಲಿಬೇಕಲ್ಲ. ಆ ಕಲಿಯೋದಕ್ಕೆ ಸಹಾಯ ಅಂದರೆ ಬಲ್ಲವರ ಮಾತುಗಳು. ಅಂಥ ಮಾತುಗಳಿಗೆ ನಾವು ಅನುಭವಿಗಳ ಮಾತುಗಳು, ಶರಣರ ವಚನಗಳು, ಸಂತರ ಅನುಭವ ಪದಗಳು ಹಿಂಗೆ ನಾವು ಕರೆಯೋದು. ಎಂಥ ಸುಂದರ ಮಾತುಗಳನ್ನು ಬಿಟ್ಟು ಹೋದ್ರಲ್ಲ. ಯಾರ್ಯಾರು ಆಗಿ ಹೋದರೋ ಸತ್ಯವನ್ನು ಕಂಡ್ರು, ಎಷ್ಟು ಅದ್ಭುತ ಮಾಡಿ ಹೋದರು. ಇಂದು ಇಲ್ಲ ಅವರು, ಆದರೆ ಅವರ ಮಾತುಗಳು ಹಂಗೆ ಉಲಿತಾ ಇರ್ತಾವ. ಋಷಿಗಳಿಲ್ಲ, ಋಷಿಗಳ ಸುಂದರ ರುಚಿಗಳು ಆಕಾಶದೊಳಗೆ ತೇಲ್ತಾ ಇರ್ತ. ಶರಣರಿಲ್ಲ, ಆದರೆ ಶರಣರ ನುಡಿಗಳೆಲ್ಲ ಹವೆಯಲ್ಲಿ ಹಂಗೆ ಹಾಯ್ತಾ ಇರ್ತಾವ. ಇಂಥ ಅದ್ಭುತ ಮಾತುಗಳು. ನಮ್ಮ ಮಾತುಗಳು ಮಾಸ್ತವ, ಜ್ಞಾನಿಗಳ ಮಾತುಗಳು ಮಾಸೋದಿಲ್ಲ. ನಮ್ಮ ಮಾತುಗಳು ಮಾಸ್ತ. ನಿನ್ನೆ ಆಡಿದ ಮಾತು ಇಂದು ನಮ್ಮದು ಮಂದಾಗಿರ್ತದೆ. ಆದರೆ ಅವರು ಸಾವಿರ ವರ್ಷ, ಲಕ್ಷ, 10,000 ವರ್ಷ ಹಿಂದೆ ಆಡಿದ ಮಾತುಗಳು ಇಂದು ಅಷ್ಟೇ ಹಸಿರ ಹಸಿರ, ಅಷ್ಟೇ ತಾಜಾ. ಹೆಂಗಾಡಿರಬೇಕು? ಅಂಥ ಮಾತುಗಳನ್ನು ನಾವು ಬಳಸಿಕೊಂಡು ನಮ್ಮ ಬದುಕನ್ನು ಸುಂದರ ಮಾಡೋದೇ ಅಧ್ಯಾತ್ಮ ಸಾಧನ. ಅದಕ್ಕಾಗಿ ಸತ್ ಮಹತ್ ಸಂಗ ಹೇಳೋದಲ್ಲೇನು. ಷಣ್ಮುಖ ಶಿವಯೋಗಿಗಳು ಅವರು ಎಷ್ಟು ಸುಂದರ ಒಂದು ಮಾತು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಸಂಗ ಲೇಸು ಸಾಧು ಮಹಾಪುರುಷರ, ಸಂಗ ಲೇಸು ಸದ್ಭಕ್ತ ಶರಣ ಜನಂಗಳ, ಸಂಗ ಲೇಸು ಸುಜ್ಞಾನ ಸಹವಾಸಿಗಳ ಅಂದು ಕೊನೆಗೆ ಹೇಳ್ತಾರೆ. ಸಂಗ ಲೇಸು ಅಖಂಡೇಶ್ವರ, ನೊಡಗೂಡಿದ ಅಖಂಡೇಶ್ವರ ನೊಡಗೂಡಿದ ಸದ್ಭೋಗಿಗಳ ಸಂಗಲೇಸು ಮಾಡಬೇಕು. ಸಂಗ ಬಹಳ ಮಹತ್ವದ್ದು. ಎಷ್ಟು ಚಂದ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು. ಸಂಗ ಲೇಸು ಲೇಸು, ಜೀವನದಲ್ಲಿ ಏನನ್ನಾದರೂ ಮಾಡಬೇಕಾಗಿದ್ರೆ ಒಳ್ಳೆಯ ಸಂಗ ಮಾಡಬೇಕು. ಎಂಥವರ ಸಂಘ ಇರಬೇಕನ್ನೋದನ್ನು ಒಂದು ಮೂರ್ನಾಲ್ಕು ಮಾತಿನಾಗ ಅವರು ಹೇಳ್ತಾರೆ. ಎಂಥವರ ಸಂಘ ಇರಬೇಕು? ಸಾಧು ಮಹಾಪುರುಷರ. ಯಾರ ಮನಸ್ಸು ಸ್ವಚ್ಛದ ಅವರು ಸಾಧು, ಯಾರ ಮನಸ್ಸು ವಿಶಾಲದ ಮಹಾಪುರುಷ. ಸಂಘ ಲೇಸು ಸಾಧು ಮಹಾಪುರುಷರ, ಸಂಗಲೇಸು ಸದ್ಭಕ್ತಿ ಸದ್ಭಕ್ತ ಶರಣ ಜನಂಗಳ. ಎಷ್ಟು ಚಂದ ಹೇಳ್ತಾರೆ. ಒಳಗೆ ಪ್ರೇಮ ಇರಬೇಕು, ಹೊರಗೆ ಸುಂದರ ಜೀವನ ಇರಬೇಕು. ಅಂಥವರಿಗೆ ಸದ್ಭಕ್ತ ಶರಣ ಜನ ಅಂತ ಕರೆದ. ಒಳಗೆ ಪ್ರೇಮ ತುಂಬಿರಬೇಕು, ದ್ವೇಷದ ಲವಲೇಶ ಇರಬಾರದು. ಅಂಥ ಪ್ರೇಮ ಒಳಗೆ ಹೊರಗೆ ಸುಂದರ ಜೀವನ, ಎರಡರ ಮಿಶ್ರಣ ಸದ್ಭಕ್ತ ಶರಣ ಜನಂಗಳ ಸಂಗ ಲೇಸು. ಮೂರನೆಯ ಮಾತು ಹೇಳ್ತಾರೆ, ಸಂಗ ಲೇಸು ಸುಜ್ಞಾನ ಸಹವಾಸಿಗಳ. ಪ್ರೀತಿಸಬೇಕು ಜೀವನದಲ್ಲಿ ಏನು? ಜ್ಞಾನವನ್ನು ಪ್ರೀತಿಸ್ತಾ ಇರಬೇಕು. ಸ್ವಜ್ಞಾನ ಯಾವ ಜ್ಞಾನವನ್ನು ಮಾಡಿಕೊಂಡ್ರೆ ಪ್ರಸನ್ನತೆ ಉಂಟಾಗ್ತದೆ ಅಂಥ ಜ್ಞಾನ ಸುಜ್ಞಾನ. ಅಂಥ ಸುಜ್ಞಾನದ ಸಹವಾಸಿ ಯಾರಿರ್ತಾರಲ್ಲ ಅಂಥವರ ಸಂಗ ಲೇಸು. ಕೊನೆಗಂತಾರೆ, ಸದ್ಭೋಗಿಗಳ ಅಖಂಡೇಶ್ವರ ನಿಮ್ಮನ್ನು ಒಡಗೂಡಿದ ಸದ್ಭೋಗಿಗಳ ಸಂಗ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಒಡಗೂಡಿದ ಸದ್ಭೋಗಿಗಳು ಯಾವಾಗಲೂ ಭಗವಂತನೊಂದಿಗೆ ಇರುವಂಥ ಸದ್ಭೋಗಿಗಳು. ಭಾವ ಎವ್ರಿ ಮೂಮೆಂಟ್ ದೇ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್. ಅದು ಯಾವಾಗಲೂ ಭಗವಂತನ ಸಾಮೀಪ್ಯವನ್ನು ಅನುಭವಿಸೋದು, ಹಾಗೆ ಭಾವಿಸೋದು. ಈಗಿಲ್ಲೇನು, ಸೂರ್ಯ ಅದಾನ, ಸೂರ್ಯನ ಬೆಳಕನ್ನು ಪ್ರತಿ ಕ್ಷಣ ಅನುಭವಿಸ್ತೆ. ಹಾಗೆ ಭಗವಂತನ ಅಸ್ತಿತ್ವವನ್ನು ಪ್ರತಿ ಕ್ಷಣ ಭಾವಿಸುವಂಥ ಜನ ಈ ಜಗತ್ತಿನಾಗದಾರೆ. ಅಂಥವರ ಸಂಘ ಲಯಿಸುವಂತೆ ಮಾಡಬೇಕು. ಸಂಘದ ಮಹತ್ವ ಬಹಳ ದೊಡ್ಡದು. ಅದು ಮಹತ್ಸಂಗ, ಅದು ಸಂಘ ಲೇಸೋ ಸಾಧು ಮಹಾಪುರುಷರ ಸಂಘ, ಅದು ಸದ್ಭಕ್ತ ಶರಣ ಜನಗಳ ಸಂಘ, ಸುಜ್ಞಾನಿಗಳ ಸಂಘ, ಆ ಬಳಿಕ ಒಡಗೂಡಿದವರ ಸಂಘ ಬೇಕು ಮನುಷ್ಯ. ಒಂದು ಸಂಘ ಸಿಕ್ತು ಅಂದರೆ ಅದು ಫಲವನ್ನು ಕೊಡ್ತದೆ. ನಾವು ಪ್ರಯತ್ನ ಮಾಡಬೇಕಾಗಿಲ್ಲ. ಏನು ಹಿಮಾಲಯದ ಬೆಟ್ಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಘೋರ ತಪಸ್ಸನ್ನು ಮಾಡಬೇಕಾಗಿಲ್ಲ, ಏನು ಮಾಡೋದು ಏನಿಲ್ಲ. ಸುಮ್ಮನೆ ಒಳ್ಳೆಯವರ ಸಂಘದಾಗ ನಾಲ್ಕು ಕ್ಷಣ ಕಳೆದರೆ ಮನಸ್ಸು ಸ್ವಚ್ಛ ಆಗ್ತದ. ಮನಸ್ಸು ಸ್ವಚ್ಛ ಹೇಳ್ತಾರೆ. ಸಂಘ ಹೇಗದ ಅಂದರೆ ಹೊಳಿ ಹರಿದಂಗೆ, ಹೊಳೆಯಾಗಿ ಈಸು ಬಿದ್ದಂಗೆ, ಹೊಳೆ ಹರಿತಾನೆ ಇರ್ತದೆ. ಸ್ವಚ್ಛ ಸ್ವಚ್ಛ ನೀರ. ನಾವು ಹೊಳೆ ಹತ್ತಿರ ಹೋಗ್ತೇವೆ, ಒಬ್ಬ ಮನುಷ್ಯ ಹೊಳೆ ಕಡೆ ಹೋಗ್ತಾನೆ. ಹೋಗುವಾಗ ದಾರಿಯೊಳಗೆ ಒಂದು ಮಡು, ಸಣ್ಣ ಮಡು. ಆತ ಹೋಗುವವ ಮೈಯೆಲ್ಲ ಹೊಲಸಾಗ್ಯದ, ಕೈಯೆಲ್ಲ ಹೊಲಸಾಗ್ಯದ, ವಾಸನೆ ಬರ್ತಾ ಇದೆ. ಅವನಿಗೆ ಸ್ವಚ್ಛ ಆಗಬೇಕು ಅಂತ ಇಚ್ಛೆ. ದಾರಿಯಿಂದ ಹೋಗುವಾಗ ಈ ಮಡು ಸಿಕ್ತು, ಸಾಣದು. ಆತ ಕೇಳ್ದ, ನಾನು ನಿನ್ನಲ್ಲಿ ಬರಲಿ ಏನು ಅಂದ, ನಿನ್ನಲ್ಲಿ ಇಳಿಲಿ ಏನು ಅಂದ. ಅವಾಗ ಹೊಂಡ ಹೇಳ್ತು, ನಾ ಸಣ್ಣವ, ನಿನ್ನ ನೋಡಿದರೆ ಕೆಟ್ಟ ದುರ್ಗಂಧ, ಮೈಯೆಲ್ಲ ಹೊಲಸ, ನಿನ್ನ ತೊಳೆಯೋ ಸಾಮರ್ಥ್ಯ ನನಗೇನಿಲ್ಲಪ್ಪ. ಅದು ಸಾಣದು, ಅಲ್ಲಿ ಸ್ವಚ್ಛ ಆಗೋದಿಲ್ಲ, ಹೋಗು ಮುಂದ ಅಂತ ಹೇಳ್ತು. ಪಾಪ ಮನಸ್ಸಿಗೆ ಬಹಳ ನೋವಾಗಿತ್ತು, ಸ್ವಚ್ಛ ಆಗಬೇಕು ಅಂತ ಮನಸ್ಸ. ಆದರೆ ಏನು ಮಾಡೋದು, ಹೊಲಸಾಗಿತ್ತು ಶರೀರ. ಹಾಗೇ ಮುಂದೆ ಬಂದ, ನದಿ ಹರಿತಿತ್ತು. ನದಿಗೆ ಹೇಳ್ದ, ನನ್ನನ್ನು ಸ್ವಚ್ಛ ಮಾಡ್ತೀಯ, ಒಳಗೆ ಇಳಿಲೇನು ಅಂದ. ಅವಶ್ಯ ಇಳಿ ಅಂತು. ಅವಾಗ ಅವ ಹೇಳ್ದ, ನಾನು ಭಾಳ ಹೊಲಸಾಗೇನಿ. ಹೊಂಡ ಹೇಳ್ಯದ, ನಾನು ಭಾಳ ಹೊಲಸದೀನಿ, ಆಗುವುದಿಲ್ಲ ಅಂತ ಹೇಳ್ಯದ, ಇಳಿಲೇನು ಅಂದ. ನೀನು ಮರ್ತ ಬಿಡು, ಒಳಗಿಳಿ ಅಂತು. ಇಳಿಯೋ ಕೆಲಸ ನೀ ಏನೂ ಮಾಡಬೇಡ, ಒಳಗೆ ಸುಮ್ಮನೆ ಒಳಗೆ ಇಳಿ, ಒಂದು ಕ್ಷಣ ಜಗದ ನೋಡು, ಹೊರಗೆ ಹೋಗೋದ್ರಾಗ ಮೈ ಸ್ವಚ್ಛ, ಏನೂ ಮಾಡಬೇಡ. ಹಾಗ ಮಹತ್ ಸಂಘ ಅಂದರೆ ಏನೂ ಮಾಡೋದಲ್ಲ, ಸುಮ್ಮನೆ ಅದರಲ್ಲಿ ಭಾಗವಹಿಸೋದು, ಮನಸ್ಸ್ವಚ್ಛ ಆಗ್ತದೆ. ನೀವೇನೂ ಮಾಡಬೇಕಾಗಿಲ್ಲ, ನಾನೂ ಏನು ಮಾಡಬೇಕಾಗಿಲ್ಲ, ನಾವಿಬ್ಬರು ಕೂಡೋದಷ್ಟೆ, ಶಾಂತವಾಗಿ ಕೂಡೋದು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತ್.

ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೇಗೆ ಈ ಕೃಷ್ಣ ಭೂಮಿಯ ಮೇಲೆ ಯಾವ ಥರ ಅವತರಿಸುತ್ತಾರೆ, ಜನ್ಮವಿಲ್ಲದವನು ಆದರೂ ಜನ್ಮವನ್ನು ಎತ್ತುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು, ಅದಾದಮೇಲೆ ಧರ್ಮಸ್ಯ ಗ್ಲಾನಿರ್, ಧರ್ಮವನ್ನು ಸ್ಥಾಪಿಸಿದಕ್ಕೋಸ್ಕರ ಅವರು ಮತ್ತೆ ಪ್ರತಿಯುಗದಲ್ಲಿಯೂ ಅವತರಿಸುತ್ತಾರೆ ಅಂತ ಅವರು ಹೇಳ್ತಾರೆ.

ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ಸೊ ಶ್ರೀಕೃಷ್ಣ ಈ ಭೂಮಿಯ ಮೇಲೆ ಅವತರಿಸುವಂತಹ ಮುಖ್ಯ ಉದ್ದೇಶ ಏನು? ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಇಲ್ಲಿ ಅವರು ಅವತರಿಸುತ್ತಾರೆ ಅನ್ನೋದನ್ನು ಅವರು ಹೇಳ್ತಾರೆ. ರಾಮಾಯಣದಲ್ಲಿ, ಸೊ ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದಂತಹ ಕೃಷ್ಣ, ಸೊ ರಾಮನ ಬಳಿ ಅಂದರೆ ರಾಮ ವನವಾಸದಲ್ಲಿದ್ದಾಗ ರಾಮನ ಬಳಿ ಬಂದು ಹಲವಾರು ಋಷಿಮುನಿಗಳು ತಮ್ಮ ಇಚ್ಛೆಯನ್ನು ತೋಡಿಕೊಂಡರು. ಸೀತೆ ರಾಮನಿಗೆ ಉಣಬಡಿಸ್ತಾ ಇದ್ದಂತಹ ದೃಶ್ಯವನ್ನು, ಮನಮೋಹಕವಾದಂಥ ದೃಶ್ಯವನ್ನು ನೋಡಿರುವಂತಹ ಋಷಿಮುನಿಗಳು ಅವರು ಇಚ್ಛೆಯನ್ನು ತೋಡಿಕೊಂಡ್ರಂತೆ, ನಾವು ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು ಮಾಧುರ್ಯ ಭಾವದಲ್ಲಿ ಅಂತ. ಆಗ ಶ್ರೀರಾಮಚಂದ್ರ ಹೇಳಿದ್ರಂತೆ, ನಾನು ಏಕಪತ್ನಿ ವ್ರತಸ್ಥ ಮರ್ಯಾದ ಪುರುಷೋತ್ತಮ, ಈ ನನ್ನ ಅವತಾರದಲ್ಲಿ ಮಾಧುರ್ಯ ಭಾವದಲ್ಲಿ ನಾನು ಯಾರ ಜೊತೆಯೂ ಸ್ಪಂದಿಸುವುದಿಲ್ಲ ಅಂತ. ಸೊ ನೀವೆಲ್ಲ, ನಾನು ಕೃಷ್ಣನಾಗಿ ಮುಂದಿನ ಇದರಲ್ಲಿ ನಾನು ದ್ವಾಪರಯುಗದಲ್ಲಿ ನಾನು ಅವತರಿಸುತ್ತೇನೆ, ಆವಾಗ ನೀವೆಲ್ಲರೂ ಗೋಪಿಯರಾಗಿ ಬನ್ನಿ, ನಾನು ನಿಮ್ಮ ಎಲ್ಲರ ಇಚ್ಛೆಯನ್ನು ಈಡೇರಿಸ್ತೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾರಂತೆ. ಸೊ ಹಾಗೆ ಋಷಿಮುನಿಗಳೆಲ್ಲ ಎಷ್ಟೋ ಜನ್ಮಗಳ ತಪಸ್ಸಿನ ಫಲ ಋಷಿಮುನಿಗಳೆಲ್ಲ ಗೋಪಿಯರಾಗಿ ಬಂದರು. ಸೊ ಕೃಷ್ಣ ಅವರ ಜೊತೆ ಮಾಧುರ್ಯ ಭಾವದಲ್ಲಿ ಅವರ ಜೊತೆ ಸ್ಪಂದಿಸಿದರು. ಹಾಗೆ ಮಾತೆ ಯಶೋದೆ ನಂದ ಮಹಾರಾಜ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ, ದೇವಕಿ ವಸುದೇವ ನಂದ ಮಹಾರಾಜ ಯಶೋದೆ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ ಅಂದರೆ ಪುತ್ರನಾಗಿ, ಗೋಪಿಯರ ಜೊತೆ ಪ್ರೇಮಿಯಾಗಿ, ಅದಾದಮೇಲೆ ಸಖನಾಗಿ ಗೋಪಬಾಲರ ಜೊತೆ ಪ್ರೀತಿಯ ಪ್ರಭುವಾಗಿ, ಸೊ ಹೀಗೆ ಯಾರ್ಯಾರು ಯಾವ್ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದರು ಅದೇ ಭಾವದಲ್ಲಿ ಕೃಷ್ಣ ಅವರ ಭಕ್ತಿಗೆ ಸ್ಪಂದಿಸಿದರು. ಸೊ ಮುಖ್ಯ ಉದ್ದೇಶ ಕೃಷ್ಣ ಈ ಭೂಮಿಯಲ್ಲಿ ಬರುವಂಥ ಅವತರಿಸುವಂಥ ಉದ್ದೇಶ ಏನು? ಭಕ್ತರ ಭಾವನೆಗೆ ಸ್ಪಂದಿಸುವ ಹಾಗೆ. ಸೊ ನಾವು ಭಗವಂತನನ್ನು ಪ್ರೀತಿಪೂರ್ವಕ, ಭಗವಂತನ ಜೊತೆ ಪ್ರೀತಿಪೂರ್ವಕವಾದ ಸಂಬಂಧವನ್ನು ಸ್ಥಾಪಿಸಬೇಕು. ಭಗವಂತನ ಅಂದರೆ ಪ್ರೀತಿಪೂರ್ವಕ ಸೇವೆಯೇ ಭಕ್ತಿ ಅಂತ ಅನಿಸಿಕೊಳ್ಳುತ್ತದೆ. ಸೊ ಹೀಗೆ ಪ್ರೀತಿಪೂರ್ವಕವಾದ ಸೇವೆಯನ್ನು ನಾವು ಮಾಡುವಾಗ ಅಲ್ಲಿ ಒಂದು ಸಂಬಂಧ ಸ್ಥಾಪಿತವಾಗುತ್ತೆ. ಸೊ ಭಗವಂತನನ್ನು ನಮ್ಮ ಸಖನಾಗಿ ತಿಳಿದುಕೊಳ್ಳುವಂಥದ್ದು ಅಥವಾ ಪ್ರೇಮಿಯಾಗಿ ಅಥವಾ ಪ್ರಭುವಾಗಿ ಅಥವಾ ಮಗುವಾಗಿ, ಹೀಗೆ ಯಾವುದೇ ಭಾವನೆಯಲ್ಲಿ ನಾವು ಶ್ರೀಕೃಷ್ಣನನ್ನು ಪೂಜಿಸಿದರೆ ಅಥವಾ ಸೇವೆ ಮಾಡಿದರೆ, ಭಕ್ತಿ ಮಾಡಿದರೆ,

ಶ್ರೀಕೃಷ್ಣ ಅದೇ ಭಾವದಲ್ಲಿ ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ ಅಂತ ಹೇಳಲಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಅವತರಿಸಿದ ಉದ್ದೇಶ ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ. ಸೊ ಎರಡನೇ ಕಾರಣ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ. ಮೂರನೇ ಕಾರಣ ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮಗಳ ಬಗ್ಗೆ ತಿಳಿದುಕೊಳ್ಳುವುದರ ಉದ್ದೇಶ ಏನು?

ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ನನ್ನ ಜನ್ಮ ಮತ್ತು ನನ್ನ ಕರ್ಮ ದಿವ್ಯವಾಗಿರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ. ಅವರಿಗೆ ಪುನರ್ಜನ್ಮವಿಲ್ಲ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳೋದೇ ತುಂಬ ಕಷ್ಟ ಅಲ್ವಾ? ಕೃಷ್ಣನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು? ಸೊ ಕೃಷ್ಣ ಜಗದೊಡೆಯ ದೇವೋತ್ತಮ ಪರಮಪುರುಷ ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದಾಗ ಸಾಮಾನ್ಯ ಮಗುವಾಗಿ ತನ್ನ ತಂದೆ ತಾಯಿಯರಿಗೆ ಅವರ ಭಕ್ತಿಗೆ ಯಾವ ಥರ ಅವರ ಜೊತೆ ಸ್ಪಂದಿಸ್ತಾರೆ, ಅದಾದಮೇಲೆ ಸಾಮಾನ್ಯ ಬಾಲಕನಾಗಿ ವೃಂದಾವನದ ಗಲ್ಲಿ ಗಲ್ಲಿಗಳಲ್ಲಿ ಬೆಣ್ಣೆಯನ್ನು ತಂದುಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ, ಅದಾದಮೇಲೆ ಗೋಪಬಾಲರ ಜೊತೆ ಗೋಪಿಯರ ಜೊತೆ ಕೃಷ್ಣ ಯಾವ ಥರ ಎಷ್ಟು ಸ್ನೇಹ ಸಲುಗೆಯಿಂದ ಅವರು ನಡೆದುಕೊಂಡರು, ಸೊ ಇದೆಲ್ಲವೂ ಸಾಮಾನ್ಯ ಮನುಷ್ಯರಿಗೆ ದಿಗ್ಭ್ರಮೆಯನ್ನು ಮೂಡಿಸುವಂಥದ್ದು. ಕೃಷ್ಣನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಅನ್ನೋದನ್ನು ನಾವು ತಿಳ್ಕೋಬೋದು. ಸೊ ಈಗ ಯಾರ ಜೊತೆ ನಾವು ಇರಲಿಕ್ಕೆ ಸಾಧ್ಯ, ನಮ್ಮ ಜೊತೆ ಯಾರು ತುಂಬ ಕ್ಲೋಸ್ ಆಗಿರುತ್ತಾರೋ ಅವರ ಜೊತೆ ನಾವು ತುಂಬ ಫ್ರೆಂಡ್ಲಿಯಾಗಿ ಇರುತ್ತೇವೆ. ಸೊ ಹಾಗೆ ವೃಂದಾವನದ ವಾಸಿಗಳೆಲ್ಲ ಅವರೆಲ್ಲರೂ ಭಕ್ತರು. ಎಷ್ಟೋ ಜನ್ಮದ ತಪಸ್ಸಿನ ಫಲ ವೃಂದಾವನದಲ್ಲಿ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಅವರು ಕೂಡ ಬಂದರು. ಅವರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಕೃಷ್ಣ ಅವರು ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದರೋ ಅದೇ ಭಾವದಲ್ಲಿ ಅವರು ಸ್ಪಂದಿಸಿದರು ಅಂತ ಹೇಳಲಾಗುತ್ತೆ. ಸೊ ಹಾಗೆ ಬೆಣ್ಣೆಯನ್ನು ಕದಿಯೋದ್ರ ಹಿಂದೆ ನಾ ಉದ್ದೇಶ ಕೂಡ ಅದೇನೆ. ಸೊ ಬೆಣ್ಣೆಯನ್ನು ಕದಿಯೋದ್ರ ಮೂಲಕ ಕೃಷ್ಣ ಅವರ ಹೃದಯವನ್ನು ಕದೀತಾ ಇದ್ರು, ಅವರ ಪಾಪವನ್ನು ಕದೀತಾ ಇದ್ರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಯಾರಿಗೂ ಯಾವ ಮುನಿಸೂ ಇಲ್ಲ, ಆದರೆ ಸುಮ್ಮನೆ ಕೃಷ್ಣನನ್ನು ನೋಡಬೇಕನ್ನುವಂಥ ಇಚ್ಛೆಯಿಂದ ಬಂದು ಯಶೋದೆ ಹತ್ರ ಬಂದು ಅವರು ಹೇಳ್ತಾ ಇದ್ರಂತೆ. ಈ ಥರ ಅಂದರೆ ದೂರು ಹೇಳೋ ಥರ ಬರ್ತಿದ್ರು, ಅದರ ಹಿಂದಿನ ಉದ್ದೇಶ ಅಲ್ಲಿ ಸಿಟ್ಟು ಇರಲಿಲ್ಲ, ಅವರಿಗೆ ಪ್ರೀತಿ ಇತ್ತು. ವೃಂದಾವನದ ವಾಸಿಗಳೆಲ್ಲ ತಮ್ಮ ಮಕ್ಕಳನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ರಂತೆ. ಸೊ ಹೀಗೆ ಪ್ರತಿಯೊಬ್ಬರ ಭಕ್ತಿಗೆ ಕೃಷ್ಣ ಸ್ಪಂದಿಸಿದರು, ಪುತ್ರನಾಗಿ, ಸಖನಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ. ಆದರೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ಕೃಷ್ಣನ ಲೀಲೆ ಈ ಥರ ಸ್ನೇಹ ಸಲುಗೆಯಿಂದ ಕೃಷ್ಣ ನಡ್ಕೊಂಡಿದ್ರಿಂದ ಕೃಷ್ಣ ಭಗವಂತನೇ ಅಲ್ಲ, ಕೃಷ್ಣ ದೇವರೇ ಅಲ್ಲ ಅಂತ ಮಾತಾಡ್ತಾರೆ ಜನರು. ಸೊ ಆದ್ದರಿಂದ ಈ ಕೃಷ್ಣನ ಈ ಸಂಪೂರ್ಣ ಲೀಲೆ ಇದೊಂದು ನಾಟಕ ಇದ್ದಾಗೆ. ಹೇಗೆ ಈಗ ಬಣ್ಣವನ್ನು ಬಳಿದು ನಾಟಕ ಆಡ್ತಾ, ನಾಟಕದ ಪಾತ್ರಧಾರಿ ಯಾರು ಅದು ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅವ್ರು ಯಾರು ಅಂತೇಳಿ, ಬಟ್ ಅವರ ಮಕ್ಕಳಿಗೆ ಗೊತ್ತಾಗುತ್ತೆ ಇದು ನಮ್ಮ ತಂದೆ ಅಂತೇಳಿ. ಹಾಗೆ ಭಕ್ತರಿಗೆ ಗೊತ್ತಾಗುತ್ತೆ ಕೃಷ್ಣನ ಲೀಲೆ ಇದು, ಕೃಷ್ಣ ದೇವೋತ್ತಮ ಪರಮಪುರುಷ ಇಲ್ಲಿ ಬಂದು ಸಾಮಾನ್ಯ ಮನುಷ್ಯನ ಹತ್ರ ಲೀಲೆಯನ್ನು ಮಾಡ್ತಾ ಇದ್ದರೆ ತನ್ನ ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಅನ್ನೋದು ಭಕ್ತರಿಗೆ ಗೊತ್ತಾಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಗೊತ್ತಾಗುವುದಿಲ್ಲ. ಅವರು ದಿಗ್ಭ್ರಮೆಗೊಳ್ಳುತ್ತಾರೆ, ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಇಲ್ಲಿ ಸೊ ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನು ಅದು ದಿವ್ಯವಾಗಿರುವಂಥದ್ದು ಅದನ್ನು ನಾವು ನಮ್ಮ ಚಟುವಟಿಕೆಗಳ ಜೊತೆ, ನಮ್ಮ ಕಾರ್ಯ ಚಟುವಟಿಕೆಗಳ ಜೊತೆ ನಾವು ಹೋಲಿಸುವ ಹಾಗಿಲ್ಲ ಕೃಷ್ಣನ ಜನ್ಮ ಮತ್ತು ಕರ್ಮವನ್ನು. ಸೊ ನಮ್ಮ ಅಂದರೆ ಜೀವನ ಬೇರೆ ಥರ ಇರುವಂಥದ್ದು. ಸೊ ಕೃಷ್ಣ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಇಲ್ಲಿ ಅವತರಿಸುತ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಹೋಲಿಸೋದಕ್ಕೂ ಸಾಧ್ಯವಿಲ್ಲ. ನಾವು ಹೋಲಿಸಿದೆವಂದರೆ ನಮಗೆ ನಿಜವಾಗಲೂ ಕೃಷ್ಣ ಅಂದರೆ ಯಾರು ಏನು ಅಂತೇಳಿ ಅರ್ಥ ಆಗಲಿಲ್ಲ ಅಂತ ಹೇಳಲಾಗುತ್ತೆ. ಅವರನ್ನು ಮೂಢರು ಅಂತ ಹೇಳಲಾಗುತ್ತೆ. ಅವಜಾನಂತಿ ಮಾ ಮೂಢ ಮಾನುಷಿಂ ತನು ಮಾಶ್ರಿತಂ ಅಂತ ಕೃಷ್ಣ ಹೇಳ್ತಾರೆ. ಅವರಿಗೆ ಗೊತ್ತಾಗೋದಿಲ್ಲ ನಾನು ದಿವ್ಯನು ಅವ್ಯಯನು ಅನ್ನೋದು ಅವರಿಗೆ ತಿಳಿಯೋದಿಲ್ಲ ಅಂತೇಳಿ. ಆದ್ದರಿಂದ ಈ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಇಲ್ಲಿಗೆ ಐಹಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟುವುದಿಲ್ಲ ಅಂತ ಇಲ್ಲಿ ವಿವರಿಸಲಾಗಿದೆ. ಶ್ವೇತಾಶ್ವತರ ಉಪನಿಷತ್ತು ಹೀಗೆ ಹೇಳುತ್ತದೆ.

ದೇವೋತ್ತಮ ಪರಮಪುರುಷನಾದ ಭಗವಂತನನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ಹಾಗಾದರೆ ಯಾರಾದರೂ ಭಗವಂತನಲ್ಲಿಗೆ ಮರಳಿ ಹೋದವರು ಇದ್ದಾರಾ, ಪರಿಪೂರ್ಣತೆಯನ್ನು ಪಡೆದಿದ್ದಾರಾ ಅಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಸೊ ಅದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ವೀತ

0: ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಹಿಂದೆ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಈಗ ಹೇಳಿದಾಗೆ ಅತಿಯಾಗಿ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ಪರಮ ಪರಿಪೂರ್ಣ ಸತ್ಯದ ಸಾಕಾರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟ. ಸಾಮಾನ್ಯವಾಗಿ ಬದುಕಿನ ದೈಹಿಕ ಕಲ್ಪನೆ ಇರುವವರು ಪ್ರಾಪಂಚಿಕತೆಯಲ್ಲೇ ತನ್ಮಯರಾಗಿರುತ್ತಾರೆ. ಎಷ್ಟು ತನ್ಮಯರಾಗಿರುತ್ತಾರೆ ಎಂದರೆ ಅವರಿಗೆ ಪರಮ ಸತ್ಯವು ಹೇಗೆ ವ್ಯಕ್ತಿಯಾಗಿರಬಲ್ಲದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಇಂತಹ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ನಾಶವಿಲ್ಲದ ಜ್ಞಾನ ಮತ್ತು ನಿತ್ಯಾನಂದ ಪರಿಪೂರ್ಣವಾದ ದಿವ್ಯ ಶರೀರವಿದೆ ಎಂದು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅಹಿಕ ಕಲ್ಪನೆಯಲ್ಲಿ ದೇಹವು ನಶ್ವರ, ಅಜ್ಞಾನ ಮತ್ತು ದುಃಖಗಳಿಂದ ತುಂಬಿರುವಂತಹದ್ದು. ಆದ್ದರಿಂದ ಭಗವಂತನ ಸಾಕಾರ ಸ್ವರೂಪದ ವಿಷಯವನ್ನು ಹೇಳಿದಾಗ ಜನರು ಇದೇ ಶರೀರದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಇಂತಹ ಪ್ರಾಪಂಚಿಕ ಮನುಷ್ಯರಿಗೆ ಭೌತಿಕ ಅಭಿವ್ಯಕ್ತಿಯ ಬೃಹದ್ರೂಪವೇ ಪರಮ. ಆದ್ದರಿಂದ ಅವರು ಪರಮವು ನಿರಾಕಾರ ಎಂದೇ ಭಾವಿಸುತ್ತಾರೆ. ಅವರಿಗೆ ಅತಿಯಾಗಿ ಪ್ರಾಪಂಚಿಕ ಮೋಹವಿರುವುದರಿಂದ ಭೌತಿಕ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದ ನಂತರವೂ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಕಲ್ಪನೆಯೇ ಭಯವನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕ ಬದುಕು ವ್ಯಕ್ತಿಗತವಾದದ್ದು ಮತ್ತು ವೈಯಕ್ತಿಕವಾದದ್ದು ಎಂದು ಅವರಿಗೆ ಹೇಳಿದರೆ ಅವರಿಗೆ ಮತ್ತೆ ವ್ಯಕ್ತಿಗಳಾಗಬೇಕಲ್ಲ ಎಂದು ಭಯವಾಗುತ್ತೆ. ಆದ್ದರಿಂದ ಸಹಜವಾಗಿಯೇ ಅವರು ನಿರಾಕಾರ ಶೂನ್ಯದಲ್ಲಿ ಲೀನವಾಗುವ ರೀತಿಯನ್ನೇ ಬಯಸುತ್ತಾರೆ. ಸಾಮಾನ್ಯವಾಗಿ ಅವರು ಜೀವಿಗಳನ್ನು ಸಮುದ್ರದೊಡನೆ ಒಂದಾಗುವ ನೀರಿನ ಗುಳ್ಳೆಗಳಿಗೆ ಹೋಲಿಸುತ್ತಾರೆ. ಪ್ರತ್ಯೇಕ ವ್ಯಕ್ತಿತ್ವವಿಲ್ಲದೆ ಪಡೆಯಬಹುದಾದ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಪರಿಪೂರ್ಣತೆ ಇದೇನೆ. ಸೊ ಆದ್ದರಿಂದ ನಾವು ಸುಲಭವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಭಯ ರಾಗ ಕ್ರೋಧಗಳನ್ನು ತ್ಯಜಿಸಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. चंद्रताई किर्लोस्कर भूदान चळवळीतील कार्यकर्त्या यांच्या आज पुण्यतिथी. गंगाधर खानोलकर लेखक व चरित्रकार यांची पुण्यतिथी आजच. या होत्या आजच्या पुण्यतिथीने. यासोबत मनीषा निरोप घेते, उद्या पुणे येईनच, पण तोपर्यंत तुम्ही एकत्र वेणुधुनी 90.4 FM KLE कनसू. नमस्कार.
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರ.

ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:30 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಸಂಧ್ಯಾ ಸಮಯ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

ನಾನು ಡಾಕ್ಟರ್ ರಾಜೇಶ್ವರಿ ಕಾಮತ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಎಂಡು ಭೈಷಜ ಕಲ್ಪನಾ, ಕೆಎಲ್ಎ ಆಯುರ್ವೇದ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತು ನಾವು ಔಷಧ ಬಳಕೆ ಕುರಿತು, ನಿರ್ಲಕ್ಷ್ಯ ಬೇಡ, ಎಚ್ಚರವಿರಲಿ, ಇವು ತಿಳಿದಿರಲಿ, ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಔಷಧ ಬಳಕೆ, ತಾಜಾ ಗಿಡಮೂಲಿಕೆಗಳನ್ನು ಅರೆದು ರಸವನ್ನು ಸೇವಿಸುವುದಾದಲ್ಲಿ ರಸ ತಯಾರಿಸಿದ 3 ಗಂಟೆಯೊಳಗೆ ಸೇವಿಸಬೇಕು. ರಸವನ್ನು ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ. ಗಿಡಮೂಲಿಕೆಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಬಟ್ಟಲು, ಪಾತ್ರೆ, ಚಮಚ, ಶೋಧಿಸುವ ವಸ್ತ್ರ ಎಲ್ಲವೂ ಸ್ವಚ್ಛವಾಗಿರಬೇಕು. ಯಾವುದೇ ಔಷಧಿ ಗಿಡಮೂಲಿಕೆಗಳ ಕಷಾಯ ತಯಾರಿಸಿದ 24 ಗಂಟೆಗಳಲ್ಲಿ ಉಪಯೋಗಿಸಬೇಕು. ಔಷಧಿಯ ಗಿಡಮೂಲಿಕೆಗಳ ಪುಡಿಯನ್ನು 6 ತಿಂಗಳಿಂದ 1 ವರ್ಷದವರೆಗೆ ಶೇಖರಿಸಿ ಇಡಬಹುದು ಮತ್ತು ಬಳಸಬಹುದು. ಔಷಧಿಯ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಸವ ಅರಿಷ್ಟಗಳು ಹಳೆಯದಾದಷ್ಟು ಒಳ್ಳೆಯದು. ತಯಾರಿಸಿದ 10 ವರ್ಷಗಳಾಗಿದ್ದರೂ ಉಪಯೋಗಿಸಬಹುದು. ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಉದಾಹರಣೆಗೆ ಅಶ್ವಗಂಧಾರಿಷ್ಟ, ಪುನರ್ನವಾಸವ ಇತ್ಯಾದಿ. ವೈದ್ಯರ ಬಳಿ ಹೋದಾಗ ಅವರು ಬರೆದುಕೊಟ್ಟ ಔಷಧಿಗಳ ಬಗ್ಗೆ ವಿವರಗಳನ್ನು ಕೇಳಿ ಪಡೆಯಿರಿ. ಔಷಧ ಹೇಗೆ ಕೆಲಸ ಮಾಡುತ್ತದೆ, ದಿನಕ್ಕೆ ಎಷ್ಟು ಬಾರಿ ಸೇವಿಸಬೇಕು, ಊಟಕ್ಕೆ ಮುಂಚೆಯೋ ಅಥವಾ ಊಟದ ನಂತರವೋ ಅರಿತುಕೊಳ್ಳಿ. ನೀವು ಈಗಾಗಲೇ ಬೇರೆ ಕಾಯಿಲೆಗೆ ಔಷಧಿ ತೆಗೆದುಕೊಳ್ಳುತ್ತಿದ್ದಲ್ಲಿ ಇದರೊಂದಿಗೆ ಅದನ್ನು ಸೇವಿಸಬಹುದೇ ಇಲ್ಲವೇ ಎಂಬುದನ್ನು ತಿಳಿಯಿರಿ. ಈಗ ನೀವು ಅಲೋಪತಿ ಔಷಧಿ ಸೇವಿಸುತ್ತಿದ್ದು ಆಯುರ್ವೇದ ಇಲ್ಲವೇ ಹೋಮಿಯೋಪತಿ ಪದ್ಧತಿಗೆ ಹೋದಲ್ಲಿ ಆ 2 ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ವಿವರ ತಿಳಿದು ಬಳಸುವುದು ಉತ್ತಮ. ಔಷಧಿಗಳ ಅಡ್ಡ ಪರಿಣಾಮಗಳು ಯಾವುವು, ಅವು ಕಾಣಿಸಿಕೊಂಡರೆ ಏನು ಮಾಡಬೇಕು, ಔಷಧಿ ಸೇವಿಸುವಾಗ ಯಾವ ಆಹಾರ ಸೇವಿಸಬಾರದು, ಎಷ್ಟು

ಅಡಿಗೆ ಮನೆಯಲ್ಲಿಡಬೇಡಿ. ಔಷಧಿಗಳನ್ನು ತೇವವಿಲ್ಲದ, ಬಿಸಿಲು ಬೀಳದ, ಬೆಂಕಿಯ ಶಾಖ ತಗುಲದ ಸ್ಥಳದಲ್ಲಿಡಬೇಕು. ಬಿಡಿ ಮಾತ್ರೆಗಳಾದರೆ ಪೇಪರಿನಲ್ಲಿಡಬಾರದು. ಗಾಜು, ಬಾಟಲಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿರಿಸಿ ಕೆಲವು ಔಷಧಿಗಳನ್ನು ಫ್ರಿಡ್ಜಿನಲ್ಲಿ ಇಡಬೇಕಾಗುತ್ತದೆ. ಔಷಧದ ಬಾಟಲಿಯ ಮೇಲೆ ಮುದ್ರಿಸಿದ್ದರೆ ಮಾತ್ರ ಫ್ರಿಡ್ಜಿನಲ್ಲಿ ಇಡಬೇಕು, ಇಲ್ಲವಾದಲ್ಲಿ ಫ್ರಿಡ್ಜಿನಲ್ಲಿ ಇಡಬಾರದು. ದಿನಕ್ಕೆ 3-4 ಬಾರಿ ಔಷಧಿ ಸೇವಿಸುತ್ತಿರುವಾಗ ಹಾಳೆಯಲ್ಲಿ ಬರೆದು ನಿಮಗೆ ಕಾಣುವಂತೆ ಕೋಣೆಯಲ್ಲಿ ಅಂಟಿಸಿಕೊಳ್ಳಿ, ಇಲ್ಲವೇ ಮನೆಯವರಿಗೆ ನೆನಪಿಸಲು ಹೇಳಿ. ಹೊರಗಡೆ ಹೋದಾಗ, ಪ್ರವಾಸಕ್ಕೆ ಹೋದಾಗ ಔಷಧಿಗಳನ್ನು ಮರೆಯದೇ ತೆಗೆದುಕೊಂಡು ಹೋಗಿ. ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡದಿಂದ ಬಳಲುವವರು ಪ್ರತಿದಿನ ಔಷಧಿ ಸೇವಿಸಬೇಕಾಗುವುದರಿಂದ ಔಷಧಿ ಇರುವಾಗಲೇ ತಂದಿಟ್ಟುಕೊಳ್ಳಿ. ಎಕ್ಸ್ಪೈರಿ ಆಗಿರುವ ಔಷಧಿಗಳನ್ನು ಕಸದ ತೊಟ್ಟಿಗೆ ಹಾಕಿ. ನಿಮಗೆ ಕೊಟ್ಟಂತಹ ಔಷಧಿಗಳನ್ನು ನಿಮ್ಮಂತಹುದೇ ರೋಗ ಲಕ್ಷಣಗಳಿವೆ ಎಂದು ಬೇರೆಯವರಿಗೆ ಕೊಡಬೇಡಿ. ಹಾಗೆಯೇ ನೀವು ಇನ್ನೊಬ್ಬರ ಔಷಧಿ ಬಳಸಬೇಡಿ. ಯಾವುದೇ ಔಷಧಿ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಅಡ್ಡಪರಿಣಾಮ ಕಂಡು ಬಂದಾಗ, ಚರ್ಮದಲ್ಲಿ ಕೆರೆತ, ದಮ್ಮು, ಉಸಿರಾಟಕ್ಕೆ ಕಷ್ಟವಾದರೆ ಔಷಧಿ ನಿಲ್ಲಿಸಿ ವೈದ್ಯರಿಗೆ ಅಲ್ಲಿಗೆ ಹೋಗಿ ಭೇಟಿಯಾಗಿ. ಔಷಧದ ಪ್ರಮಾಣವನ್ನು ನೀವಾಗಿಯೇ ಬದಲಿಸಿಕೊಳ್ಳಬೇಡಿ, ತಕ್ಷಣ ನಿಲ್ಲಿಸಬೇಡಿ, ವೈದ್ಯರ ಸಲಹೆಯಂತೆ ಮಾಡಿ. ಚರ್ಮದ ಮೇಲೆ ಲೇಪಿಸುವ ಔಷಧಗಳು ಯಾವುದೇ ಬಗೆಯ ಕ್ರೀಮ್, ಲೋಷನ್, ಆಯಿಂಟ್ಮೆಂಟ್ ಚರ್ಮದ ಮೇಲೆ ಮಾತ್ರ ಉಪಯೋಗಿಸಬೇಕು. ಇವು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಸೋಂಕದಂತೆ ಎಚ್ಚರ ವಹಿಸಿ. ಇವುಗಳನ್ನು ಬಳಸುವ ಮೊದಲು ಕೈಗಳನ್ನು ಸ್ವಚ್ಛಗೊಳಿಸಿ, ಚರ್ಮದ ಭಾಗವನ್ನು ತೊಳೆದು ಸ್ವಚ್ಛಗೊಳಿಸಿ ಒರೆಸಿ ನಂತರ ಔಷಧಿ ಹಚ್ಚಬೇಕು. ಔಷಧ ಹಚ್ಚಿಕೊಂಡ ನಂತರ ನಿಮಗೆ ಕೈಗಳನ್ನು ತೊಳೆಯಿರಿ. ಔಷಧದ ಮೇಲೆ ತೆಳುವಾಗಿ ಸವರಬೇಕು, ದಪ್ಪವಾಗಿ ಹಾಕಬೇಡಿ. ಆರಂಭದ 3 ತಿಂಗಳು ಗರ್ಭಿಣಿಯರು ಯಾವುದೇ ಔಷಧಿ ಸೇವಿಸಬಾರದು. ಮಗುವಿಗೆ ದೇಹದ ಮುಖ್ಯ ಅಂಗಾಂಗಗಳು ಮೂಡುವುದರಿಂದ ಔಷಧಗಳ ದುಷ್ಪರಿಣಾಮ ಉಂಟಾಗಿ ಅಂಗವಿಕಲತೆ ಉಂಟಾಗಬಹುದು. ಯಾವುದೇ ಔಷಧಿಯನ್ನಾಗಲಿ ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಪ್ರಕಾರ ಮನುಷ್ಯರಿಗೆ ಬರುವ ಬಹುತೇಕ ರೋಗಗಳನ್ನು ನಿಭಾಯಿಸಲು 350 ಅವಶ್ಯಕ ಮದ್ದುಗಳು ಸಾಕು. ಆದರೆ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಸುಮಾರು 75,000 ಔಷಧಿಗಳು ಮಾರಾಟವಾಗುತ್ತಿವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಪಾಯಕಾರಿ ಎಂದು ನಿಷೇಧಿಸಲ್ಪಟ್ಟಿರುವ ಔಷಧಿಗಳು ಇಲ್ಲಿ ಅತ್ಯಂತ ಸುಲಭವಾಗಿ ದೊರೆಯುತ್ತವೆ. ಔಷಧದ ದುರುಪಯೋಗದಿಂದ ಮತ್ತಷ್ಟು ನೋವು, ಹಣ, ಸಮಯ ವ್ಯರ್ಥವಾಗುತ್ತದೆ. ಕಾಯಿಲೆ ನಿವಾರಣೆಗೆ ನೆರವಾಗಬೇಕಾದ ಔಷಧಿಗಳು ಮತ್ತೊಂದು ರೋಗ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ಔಷಧಿ ಬಳಸುವಾಗ ಅದು ಹೇಗೆ ಕೆಲಸ ಮಾಡುತ್ತದೆ, ಸಾಧಕ ಬಾಧಕಗಳೇನು, ಯಾವ ರೀತಿ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಎಂಬುದನ್ನು ತಿಳಿದಿರಬೇಕು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕಂ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिको बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी KCET मार्गदर्शक तत्वे तसेच

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಕ್ಲಿನಿಕಲ್ ಎಂಬ್ರಿಯಾಲಜಿ ಆಂಡ್ರಾಲಜಿ ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಓಪಿಡಿ ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಉತ್ತಮ ಗೀತೆಗಳ ಲೈನಪ್ಪು ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ವೇಣು ಧ್ವನಿಯ ಸೂಪರ್ ಹಿಟ್ ಆದ ಗೀತೆಗಳು. ಮುಂದಿನ ಗೀತೆ ಬರ್ತಾ ಇದೆ, ಅಯ್ಯೋ ಶಿವನೇ. ಎಸ್, ಕೇಳಿ ಮಜಾ ಮಾಡಿ. ಕಳ್ ಚಿತ್ರದ ಈ ಗೀತೆ ಬರ್ತಾ ಇದೆ ಆತ್ಮೀಯರೇ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಸ್ನೇಹಿತರೆ, ವೇಣು ಧ್ವನಿಯ ಸುಮಧುರವಾದ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆಗಳ ಕಾರ್ಯಕ್ರಮ. ಸೊ ಅಮೃತ ವರ್ಷಿಣಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಈ ಸುಂದರ ಬೆಳದಿಂಗಳ ನಿನ್ನೆ ಎಷ್ಟೋ ಕಡೆ ಬೆಳಗಾವಿಯಲ್ಲಿ ಜೋರಾದ ಮಳೆಯಾಯಿತು. ಮಳೆ ಆದ ತಕ್ಷಣ ನನಗೂ ಅಷ್ಟೇ ಸಂತೋಷ. ಆದರೆ ಈ ಅಡಮಳಿ ಜೋರಾಗಿ ಬಂದು ಏನಾದರೂ ಒಂದು ಸ್ವಲ್ಪ ಲಾಭ ಆದರೆ ಇನ್ನೂ ಭಾಳ ಭಾಳ ಉತ್ತಮ ಅಂತ ನಾನು ತಿಳ್ಕೋತೇನೆ. ಬಟ್ ಆತ್ಮೀಯರೇ, ಅದೆಲ್ಲ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ, ನೀರನ್ನು ಉಳಿಸುವುದು. ಎಸ್, ದಯವಿಟ್ಟು ಇನ್ನು ಮುಂದೆ ನಾನು ಹೇಳಿದ್ನಲ್ಲ, ವಾರಕ್ಕೆ ಒಮ್ಮೆಲ್ಲ ಎರಡು ಸಾರಿ ಆದರೂ ಬಂದು ನಿಮ್ಮ ಮುಂದೆ ಒಂದು ರಿಕ್ವೆಸ್ಟ್ ನಾನು ಮಾಡ್ತೇನೆ, ವಿಚ್ ಇಸ್ ದಯವಿಟ್ಟು ದಯವಿಟ್ಟು ದಯವಿಟ್ಟು ನೀರನ್ನು ಉಳಿಸಿ, ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಆತ್ಮೀಯರೇ, ನಿನ್ನೆ ಎಷ್ಟು ಜನ ನನ್ನ ವೇಣು ದುನಿಯ ಕುಟುಂಬದ ಈ ಒಂದು ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಇದು ಭಾಗವಹಿಸ್ತೀರಾ, ಹಾಗೆ ನಿನ್ನೆ KLE ಹೆಲ್ತ್ ಗೈಡ್ನಲ್ಲಿಯೂ ಭಾಗವಹಿಸಿದ್ರಿ, ಅದಕ್ಕೆ ಧನ್ಯವಾದ. ಮತ್ತು ಯಾರು ಭಾಗವಹಿಸಲಿಲ್ಲ ಅವರಿಗೆ ರಿಕ್ವೆಸ್ಟು, ಬಂದು ಭಾಗವಹಿಸಿ. ಏಕೆಂದರೆ ನೀವು ಕೇಳ್ತೀರಾ ಪ್ರಶ್ನೆ, ಉತ್ತರ ಸಿಗುತ್ತೆ. ಉತ್ತರದ ಮುಖಾಂತರ ಎಷ್ಟೋ ಜನರಿಗೆ ಒಂದು ಆಧಾರವಾಗುತ್ತೆ ಆ ಒಂದು ಉತ್ತರ. ಏಕೆಂದರೆ ಎಷ್ಟೋ ಜನರು ಪ್ರಶ್ನೆ ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ನೀವಿರ್ತೀರಾ, ದಯವಿಟ್ಟು ನೀವು ಮಾಡಿ ಅಂತ ಹೇಳ್ತಾ ಇರ್ತೇನೆ. ಸೊ ಬಂದಿದ್ದು ನಿನ್ನೆ KLE ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮ ವಿಶ್ವ ಹೃದಯ ದಿನ. ಎಸ್, ಈ ಒಂದು ಹೃದಯದ ಮೇಲೆ ನಮ್ಮ ಚಿತ್ರರಂಗದವರು ಆಗಿರಬಹುದು. ಬೇಸಿಕಲಿ ರೊಮ್ಯಾಂಟಿಕ್ ಗೀತೆಗಳ ಮುಖಾಂತರ ನನ್ನ ಹೃದಯದಲ್ಲಿ ಅರ್ಥಕ್ವೇಕ್ ಆಗಿದೆ, ನನ್ನ ಹೃದಯದಲ್ಲಿ ಚುಟ್ಟು ಚುಟ್ಟು ಎಲ್ಲ ರೀತಿಯ ಒಂದು ಇದು ಮಾಡಿದ್ದಾರೆ ನಾವು. ಆದರೆ ಆತ್ಮೀಯರೇ, ದೇಹದಲ್ಲಿ ಹೃದಯ ಯಾವ ರೀತಿ ಚಟುವಟಿಕೆಗಳು ಮಾಡುತ್ತೆ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಡಾಕ್ಟರ್ ರಂಜಿತ್ ನಾಯಕ್ ಅವರು ಕೊಟ್ಟರು. ಉತ್ತಮ ನಿದ್ರೆ, ಉತ್ತಮ ಆಹಾರ, ಉತ್ತಮ ವ್ಯಾಯಾಮದ ಕಡೆ ಸ್ವಲ್ಪ ಗಮನ ವಹಿಸಿ ಅಂತ ಹೇಳಿದರು. ಎಸ್, ಉತ್ತಮ ನಿದ್ರೆಯೊಂದಿಗೆ ಪ್ರಾರಂಭ ಮಾಡಿದರೆ ಈಗ ನೀವೇ ವಿಚಾರ ಮಾಡಿ, ನಿನ್ನ ರಾತ್ರಿ ಎಷ್ಟು ಗಂಟೆಗೆ ಮಕ್ಕೊಂಡ್ರಿ, ಒಂದ ಎರಡ ಮೂರ, ಇದು ನಾರ್ಮಲ್ ಆಗಿಬಿಟ್ಟಿದೆ ಆತ್ಮೀಯರೇ. ಬಾಲ್ಯದಲ್ಲಿ ಆತ್ಮೀಯರೇ, ನಾನು ನಿಮಗೆ ಮತ್ತೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಬಾಲ್ಯದಲ್ಲಿ ಆ ನ್ಯೂ ಇಯರ್ ಬರುವಾಗ, ಹೊಸ ವರ್ಷ ಈಗ ಬಂತಲ್ರಿ, ಇನ್ನೆರಡು ತಿಂಗಳ ಢಮಾರ್ ಅಂತ ನ್ಯೂ ಇಯರ್ ಬರುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎರಡು ತಿಂಗಳಲ್ಲ, ಮೂರು ತಿಂಗಳಂದರೆ ಈಗ ಜಲ್ದಿ ಹೋಗ್ತದೆ. ಈಗ ಸೆಪ್ಟೆಂಬರ್ ಬಂತ್ರಿ 30th. ದಿಸ್ ಇಸ್ ವರ್ಷದ 9th ತಿಂಗಳಿನ ಕೊನೆ ದಿನ. ಏ, ಸೆಪ್ಟೆಂಬರ್ 1 ಸ್ಟಾರ್ಟ್ ಆಯ್ತು, ರಪ್ಪ ಅಂತ ಹೋಯ್ತು ನೋಡ್ರಿ, ಗಣಪ್ಪನೂ ಹೋದರು ಆಚೆ. ವಿಸರ್ಜನೆ ಆದ ತಕ್ಷಣ ಆ ದೃಶ್ಯವನ್ನು ನನಗಂತೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸೋಷಿಯಲ್ ಮೀಡಿಯಾನಲ್ಲಿ ಕ್ರಿಯೇಟರ್ಸ್ ಆ ಒಂದು ಕ್ಷೇತ್ರಕ್ಕೆ, ಅಂದರೆ ವಿಸರ್ಜನೆ ಆದ ತಕ್ಷಣ ಹೋಗಿ ಆ ದೃಶ್ಯ ಇಲ್ಲ ಸಾಯಿಬಾಬಾ, ನನಗಂತೂ ನೋಡೋಕೆ ಆಗ್ತಾ ಇಲ್ಲ. ದಯವಿಟ್ಟು ಬರೋ ವರ್ಷ ಆದರೂ ನಿಮ್ಮ ಒಂದು ಮನ, ಸೀರಿಯಸ್ಲಿ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಕೋ ಫ್ರೆಂಡ್ಲಿ ಗಣಪನ ತೊಗೊಂಡು ಬನ್ನಿ. ಆತ್ಮೀಯರೇ, ಸ್ನೇಹಿತರೆ, ಭಕ್ತಿ ತೋರಿಸಿ ಆಡಂಬರ ಅಲ್ಲ ಈ ಒಂದು ರಿಕ್ವೆಸ್ಟು. ಯಾರಾದರೂ ಒಬ್ಬರಾದರೂ ಪಾಲಿಸ್ತಾರಂತ ನಾನು ಭಾವಿಸ್ತೇನೆ. ಏಕೆ ಅಂದರೆ ಆ ದೃಶ್ಯಗಳು ನೋಡಲಿಕ್ಕೆ ಆಗ್ತಾ ಇಲ್ಲ. ಏ, ಈ ವರ್ಷ ಅವನಕಿತ ಭಾರಿ ಇವ್ರಕಿತ ಭಾರಿ ಅಂತ ನಾವು ಆಡಂಬರದಲ್ಲಿ ತೋರಿಸ್ಕೊಳ್ಳೋರಲ್ಲಿ ಏನು ಮಾಡ್ತಾ ಇದ್ದೇವೆ ನೋಡಿ. ಗಣಪ ನಿಮ್ಮ ಮನೆಯಲ್ಲಿ 3 ದಿನ, ಅಂದರೆ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ, ಒಂದು ದಿನಕ್ಕೆ 3-4 ಸಲ ಆರತಿ, ಅವರಿಗೆ ನೈವೇದ್ಯ, ಉತ್ತಮ ಅಲಂಕಾರ ಎಲ್ಲ ಮಾಡಿ ಆ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ನಿಮಗೆ ಇಷ್ಟ ಆಗುತ್ತಾ ಆತ್ಮೀಯರೇ? ಜಸ್ಟ್ ಒಂದೇ ರಿಕ್ವೆಸ್ಟು, ಬರೋ ವರ್ಷ ಈಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಗಣಪ ತೊಗೊಂಡು ಬನ್ನಿ, ದಯವಿಟ್ಟು ತೊಗೊಂಡು ಬನ್ನಿ. ನಾನು ನಿಮಗೆ ಹೇಳ್ತಾ ಇದ್ದೇನೆ ವೈಯಕ್ತಿಕವಾಗಿ, ನಾವು ನಮ್ದು ಹೇಳ್ತೇನೆ, ಒಂದಿನದ ಗಣೇಶ ತೊಗೊಂಡು ಬರ್ತೇವೆ, ತೊಗೊಂಡು ಬರೋದಿಲ್ಲ. ಎಲ್ಲಿ ಒಂದು ದೊಡ್ಡ ಆಲುವಡಿ ಎಲ್ಲಿ ನೋಡಿರ್ಬೋದಲ್ರಿ ನೀವು, ದೊಡ್ಡ ಆಲುವಡಿ ಎಲೆಯಲ್ಲಿ ವಿಭಿನ್ನ ರೀತಿಯ ತುಳಸಿ ಎಲೆಗಳನ್ನು ತುಂಬಿ ಅದ್ರ ಮೇಲೆ ಒಂದು ಪೇಪರ್ದು ಒಂದು ಗಣಪ, ಗೌರಿ ಗಣಪ ಶಿವ, ಇದನ್ನು 3 ಇಟ್ಟು ನಾವು ಹಂಗೆ ಮಾಡ್ತೇವೆ. ಸೊ ಆ ಊರಿನಲ್ಲಿ, ಅಂದರೆ ಮುಂಬೈನಲ್ಲಿ ಫಸ್ಟ್ ಈಕೋ ಫ್ರೆಂಡ್ಲಿ ಗಣೇಶನ ವಿಸರ್ಜನೆ ನಮ್ಮದೇಯ. ಸೊ ಎಲ್ಲಿಗಳ ಗಣಪತಿ, ದಯವಿಟ್ಟು ಇದನ್ನು ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಬಿಟ್ಟಿದ್ದು. ಆತ್ಮೀಯ ಸ್ನೇಹಿತರೆ, ಆ ದೃಶ್ಯಗಳು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೆಲ್ಲ ಯಾವ್ಯಾವ ಊರುಗಳಿಂದ ವೀಡಿಯೋಗಳು ನೋಡ್ತಾ ಇದ್ದಾನೆ, ಕೈ ಮುರಿದಿದೆ, ಸೊಂಡಿಲ್ ಮುಂದೆ, ಅದು ಹೇಳೋದು ಬೇಡ. ದಯವಿಟ್ಟು ತಮ್ಮ ಮನೆಯಲ್ಲಿ ನೀವು ಏನಾದರೂ ತರ್ತಾ ಇದ್ದೀರಾ ನೆಕ್ಸ್ಟ್ ಇಯರ್, ಹೀಗೆ ನೀವು ಡಿಸೈಡ್ ಮಾಡಿ ಕೂತ್ಕೊಂಡು, ಇಷ್ಟು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಅಲಂಕಾರವಾಗಿ ವಿಜೃಂಭಣೆಯಿಂದ ಕೂತಿರೋ ಆ ನಿಮ್ಮ ಪ್ರೀತಿಯ ಗಣಪ ವಿಸರ್ಜನೆಯ ನಂತರನೂ ಅದೇ ರೀತಿಯಾಗಿ ಪರಿಸರದಲ್ಲಿ ಒಂದಾಗಬೇಕು. ಪರಿಸರ ಅಂದರೆ ಪ್ರಕೃತಿ, ಪ್ರಕೃತಿ ಅಂದರೆ ಪಾರ್ವತಿ ದೇವಿ. ಪಾರ್ವತಿ ಯಾರು? ಗಣಪನ ತಾಯಿ. ವಿಚಾರ ಮಾಡಿ ಆತ್ಮೀಯರೇ, ಮತ್ತು ಯಾರ್ಯಾರೋ ಎಂಥೆಂಥದ್ದು AI ಜನರೇಟೆಡ್ ರೀಲ್ಸ್ ಕಳಿಸ್ತಾ ಇದ್ದಾರೆ, ಅದರಲ್ಲಿ ಗಣಪ ಕೈಗೆ ಕಾಲಿಗೆ ಗಾಯ ಆಗಿದೆ, ಅಳ್ಕೋತ ಶಿವಪ್ಪ ಪಾರ್ವತಿ ದೇವಿ ಕಡೆ ಹೋಗಿ ಅಳ್ಕೋತ ಹೇಳ್ತಾಳೆ, ನನಗೆ ಹಿಂಗೆ ಮಾಡಿದರು ಹಂಗೆ ಮಾಡಿದರು ಅಂತ ಅಂಥವು ವೀಡಿಯೋಸು ಬರಾಕತ್ತಾವೆ. ದಯವಿಟ್ಟು ಆತ್ಮೀಯರೇ ನೋಡಿ, ನಮಗೆ ಮತ್ತು ಪ್ರಾಣಿಗೆ ವ್ಯತ್ಯಾಸ ಏನಿದೆ ಅಂದರೆ, ನಮ್ಮ ಕಡೆ ಸ್ವಲ್ಪ ಸೆನ್ಸ್ ಇದೆ, ತಿಳುವಳಿಕೆ ಇದೆ, ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ.
ಪರಿಸರ ಸ್ನೇಹಿ ಗಣಪ, ಅತ್ಯಂತ ಸುಂದರವಾದ, ಈಗ ನಾನು ಯಾರಿವರು ಸಲ್ಮಾನ್ ಖಾನ್ ಅಂತ ನಾನು ಹೇಳ್ತೇನಲ್ಲ, ನನಗೆ ಇಷ್ಟ ಆ ವ್ಯಕ್ತಿ. ಆ ಒಂದು ನಟ ಮನೆಯಲ್ಲಿ ಅವರ ತಂಗಿ ಅರ್ಪಿತಾ ಅಂತ ಇದ್ದಾರೆ, ಅವರು ತರ್ತಾರೆ ಪರಿಸರ ಸ್ನೇಹಿ ಗಣೇಶ. ಎಷ್ಟು ಚೆಂದ ಕಾಣಿಸ್ತದೆ, ಎಷ್ಟೋ ಜನ ನಾನು ನೋಡಿದ್ದೇನೆ ಪರಿಸರ ಸ್ನೇಹಿ ಗಣೇಶ, ಸಣ್ಣ ಮೂರ್ತಿ ಇರ್ತದೆ, ಇಷ್ಟು ಸೂಪರ್ ಆಗಿರ್ತದೆ, ಇಷ್ಟು ನೋಡೋಕೆ ಮನ್ಸು ತೃಪ್ತಿ ಅನಿಸುತ್ತೆ ರೀ. ದಯವಿಟ್ಟು ಇದ್ರ ಬರತ್ತೆ ನೀವು ಯಾಕೆ ವಿಚಾರ ಮಾಡೋದಿಲ್ಲ? ಯಾರಾದರೂ ಮಂಡಲದವ್ರು ಕೇಳ್ತಾ ಇದಾರಂದ್ರೆ ನನ್ನ ಒಂದು ರಿಕ್ವೆಸ್ಟ್ ಇದೇ ಇರುತ್ತೆ, ಆಡಂಬರಕ್ಕಿಂತ ಭಕ್ತಿ ಜಾಸ್ತಿ ಆಗಲಿ ಅನ್ನೋ ಒಂದು ವಿಚಾರ. ಆ್ಯಂಡ್ ನಾನು ಹೇಳಿದ್ನಲ್ಲ ಆತ್ಮೀಯ ಸ್ನೇಹಿತರೆ, ಸಂಭ್ರಮ, ಜವಾಬ್ದಾರಿಯುಕ್ತ ಸಂಭ್ರಮ ಆಗಿರಬೇಕು. ಸೆಲೆಬ್ರೇಷನ್ ಶುಡ್ ಬಿ ಅ ಸೆಲೆಬ್ರೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ಇಲ್ಲದ ಸಂಭ್ರಮ ಮಾಡಿದರೆ ಇದೇ ನೋಡಿಪ್ಪ ದೃಶ್ಯಗಳು ನಾವು ನೋಡ್ತೇವೆ. ಸೊ ದಯವಿಟ್ಟು ಇದ್ರ ಪ್ರತಿ ಕೆಲಸ ಮಾಡಿ. ಇದಾಯಿತು ಒಂದು ಮಾತು, ನೀರಿನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ವಾರದಲ್ಲಿ ಒಮ್ಮೆ ಆದರೂ ಒಂದು ಕೊಡ ನೀರನ್ನು ತೊಗೊಂಡು ಬನ್ನಿ. ಯಾರು ಕೊಡದಿಂದ ನೀರು ತುಂಬ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇಲ್ಲ, ಯಾರ ಮನೆಯಲ್ಲಿ ಪರ್ಸನಲ್ ಬೋರ್ ಇದೆ, ಯಾರ ಮನೆಯಲ್ಲಿ ಬಾವಿ ಇದೆ, ಯಾರ ಮನೆಯಲ್ಲಿ ಮಾತಿಗೆ ನಳಗೊಳಿದಾವ, ದಯವಿಟ್ಟು. ಏಕೆಂದರೆ ಈ ನೀರಿನ ಮೇಲೆ ನಿಮಗೆ ಒಂದು ಬೆಲೆ ಬರಬೇಕು ಅಂದರೆ ಒಂದು ಕೊಡ ನೀರನ್ನು ತೊಗೊಂಡು ಬನ್ನಿ. ದಯವಿಟ್ಟು ಲೈನ್ ಹಚ್ಚಿ, ಆ ಒಂದು ಕೊಡ ನೀರನ್ನು ತೊಗೊಂಡು ಬನ್ನಿ. ಆ ಒಂದು ಕೊಡ ನೀರು ನೀವು ಲೈನ್ ಹಚ್ಚಿ ಕಷ್ಟಪಟ್ಟು ಒತ್ಕೊಂಡು ತೊಗೊಂಡು ಬರ್ತೀರಲ್ಲ, ಅದನಂತರ ಒಂದು ಹನಿನೂ ನೀವು ವೇಸ್ಟ್ ಮಾಡೋದಿಲ್ಲ ನೀರನ್ನು. ಆತ್ಮೀಯರೇ, ನಮ್ಮ ಬೆಳಗಾವಿಯಲ್ಲಿ ನೀರು ಅಂದರೆ ಮಳೆರಾಯನ ಕೃಪೆ ಅಷ್ಟು ಆಗಿಲ್ಲ. ನಿನ್ನೆ ಒಂದು ಸ್ವಲ್ಪ ಆಯಿತು, ನಾನು ಅದೇ ಬೇಡಿಕೊಂಡೆ, ದೇವರೇ ಏನಾದರೂ ಮಾಡು, ಉತ್ತಮವಾಗಿ ಮಳೆ ಬರಲಿ. ಏಕೆಂದರೆ ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಆದರೆ ಮೊದಲನೇದಾಗಿ ಹಾನಿಯಾಗೋದು ಯಾರಿಗೆ? ನಾವಾಗಲ್ಲ. ನಾವು ಮಳೆ ಬಂದರೆ ಬಜ್ಜಿ ಆಮ್ಲೆಟ್ ಇವೆಲ್ಲ ತಿನ್ನೋ ಆಸೆನಲ್ಲಿ ಇರ್ತೇವೆ. ನಮ್ಮ ರೈತರಿಗೆ ಆಗುತ್ತೆ ಆ ಒಂದು ನುಕ್ಸಾನ್. ಆತ್ಮೀಯ ಸ್ನೇಹಿತರೆ, ನಷ್ಟ ನಮ್ಮ ರೈತರಿಗಾಗುತ್ತೆ. ವೈಯಕ್ತಿಕವಾಗಿ ನಾನು ಕೃಷಿ ಮಿತ್ರ ಕಾರ್ಯಕ್ರಮವನ್ನು ಮಾಡುತ್ತೇನೆ, ಆ ಒಂದು ರೈತರೊಂದಿಗೆ ನಾನು ಮಾತನಾಡುವಾಗ ಅವರು ಹೇಳ್ತಿದ್ರು ಇಂತಿಂಥ ಒಂದು ಸಮಸ್ಯೆಗಳು ಆಗುತ್ತೆ ಅಂತ. ದಯವಿಟ್ಟು ಇದರ ಪ್ರತಿ ಏನಾದರೂ ನಾವು ಕೆಲಸ ಮಾಡಬೇಕು ಅಂದರೆ ನೀರನ್ನು ಉಳಿಸಿ. ಮುಂದಿನ ಗಣೇಶ ಚತುರ್ಥಿ ಒಳಗೆ ನೀವೇ ನಿರ್ಧಾರ ಮಾಡಿ. ನಿಮ್ಮ ಮನೆಯಲ್ಲಿ ಇಷ್ಟು ಚಂದ ಅಲಂಕಾರ ಮಾಡಿರ್ತೀರಾ, ಇಷ್ಟು ಒಳ್ಳೆಯ ಆರತಿ ನೈವೇದ್ಯ ಎಲ್ಲ ಮಾಡ್ತೀರಾ, ವಿಸರ್ಜನೆ ಆದ ತಕ್ಷಣವೂ ಅಷ್ಟೇ ಚೆನ್ನಾಗಿ ಅವರು ಪರಿಸರದಲ್ಲಿ ಅವರ ತಾಯಿಯೊಂದಿಗೆ ಅಂದರೆ ಪ್ರಕೃತಿಯೊಂದಿಗೆ ಆ ಗಣಪ ಒಂದಾಗಬೇಕು ಅಂದರೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ವಿಗ್ರಹವನ್ನು ತೊಗೊಂಡು ಬನ್ನಿ ದಯವಿಟ್ಟು. ಬಾಕಿ ನಿಮಗೆ ಬಿಟ್ಟಿದ್ರಿ, ನೀವು ನನ್ಗಿಂತ ಜಾಸ್ತಿ ಅನುಭವಿ, ನನ್ಗಿಂತ ಜಾಸ್ತಿ ಮಳೆ ನೋಡಿರೋರು. ಬರ್ತಾ ಇದೆ ಅಮೃತ ವರ್ಷಿಣಿ ಚಿತ್ರದು ಈ ಸುಂದರ ಬೆಳದಿಂಗಳ. ನೀರು ಉಳಿಸ್ರಿ. ಹಾಂ.

ಅಂತ ತಿಳಿಸಿದ್ದಾರೆ ಭಾಸ್ಕರ್ ಅವರು. ನನ್ನ ಕೈಯಲ್ಲಿ ಏನಿದೆ ಮಾತು, ಈ ಮಾತಿನ ಮುಖಾಂತರ ಯಾರು ಒಬ್ಬರಾರು ಅವರಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಆ್ಯಂಡ್ ನಾನು ಮತ್ತೆ ಹೇಳ್ತೇನೆ, ನನಗಿಂತ ಜಾಣರು ನೀವು, ನನಗಿಂತ ಜಾಸ್ತಿ ಅನುಭವಿ ನೀವು, ನನಗಿಂತ ಜಾಸ್ತಿ ಮಳೆ ನೋಡಿರೋರು ನೀವು, ನಾನೇನಾದ್ರು ತಪ್ಪು ಮಾಡಿದ್ರೂ ನೀವು ತಿದ್ದು ನನಗೆ ತಿಳಿಸ್ತೀರಾ, ಏ ಇದು ಹಿಂಗಿಲ್ಲ ಅಂತ. ಆದರೆ ಈ ಒಂದು ವಿಷಯ ಇಟ್ಸ್ ಅ ವೆರಿ ಬೇಸಿಕ್ ಕಾಮನ್ ಸೆನ್ಸ್, ನೀರು ಉಳಿಸಿ ಪರಿಸರ ಸ್ನೇಹಿ ಆಗಿ. ನೀವು ಪರಿಸರ ಸ್ನೇಹಿ ಆಗಲಿಲ್ಲ ಅಂದರೆ ಪರಿಸರ ನಿಮಗೆ ದುಷ್ಮನ್ ಥರ ನೋಡ್ತಾರೆ, ವೈರಿಯಾಗಿ ನೋಡ್ತಾರೆ. ದಯವಿಟ್ಟು ಇದಕ್ಕೆ ಒಳಗಾಗಬೇಡಿ. ಆಲ್ರೆಡಿ ನೇಪಾಳ್ನಲ್ಲಿ ಏನಾಯಿತು, ಮತ್ತೊಂದು ಏನೋ ಕುಸಿದು ಬಿದ್ದಿರುವ ದೃಶ್ಯಗಳನ್ನು ನಾನು ನೋಡ್ತಾ ಇದ್ದೆ. ಯಾರೋ ಒಬ್ಬರು ನ್ಯೂಸ್ನಲ್ಲಿ ಯಾವುದೋ ಒಂದು ಇದು ನೋಡಿದೆ, ಮನೆ ಹಿತ್ತಲ್ಲಿ ಎಲ್ಲ ಕುಸಿದು ಬೀಳಾಕತ್ತದ, ಅಲ್ಲಿರೋ ವ್ಯಕ್ತಿಗಳು ಅವರೆಲ್ಲ ಒದರಾಕತ್ತಾರ. ಜಸ್ಟ್ ವಿಚಾರ ಮಾಡಿ ಅಂತ ನೀವು ಸ್ನೇಹಿತರೆ, ಪ್ರೀತಿಯಿಂದ ಮನೆ ಕಟ್ಟಿರ್ತೀರ, ಈಗ ಅವರಿಗೆ ಆ ಒಂದು ಪ್ರದೇಶದಲ್ಲಿ ಮನೆ ಕಟ್ಟಬಾರ್ದು ಅಂತಿತ್ತು, ಏಕೆಂದರೆ ಅದು ಲ್ಯಾಂಡ್ ಸ್ಲೈಡ್ ಆಗುವಂತಹ ಒಂದು ಸ್ಥಳ. ಆದರೆ ಪರಿಸ್ಥಿತಿ ರೀ ಆತ್ಮೀಯ ಸ್ನೇಹಿತರೆ, ಪರಿಸ್ಥಿತಿ ಈಸ್ ಸಮಥಿಂಗ್ ಏನು ಹೇಳಕ್ಕೆ ಬರೋದಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೋ, ನಾವು ಇಲ್ಲಿ ಕುಂತ್ಕೊಂಡು ಹೇಳ್ತೇವೆ ಇಲ್ಲಿ ಯಾರು ನಮ್ಮ ಮನೆ ಕಟ್ಟರು ಅಂತ. ಬಟ್ ಆತ್ಮೀಯರೇ, ಪಾಯಿಂಟ್ ಏನಂದ್ರೆ ಅವರು ತಮ್ಮ ಪ್ರೀತಿ ಆದ ಮಳೆ ಆ ಪೂರ್ತಿ ಇದೇ ರೀ ಪರ್ವತನೇ ಕುಸಿದು ಹೋಗಿದೆ. ಸೊ ಈ ಒಂದು ಪರಿಸರದ ಒಂದು ಏನಂತಾರೆ ವ್ರಾತ್ ಆಫ್ ದ ನೇಚರ್ ಯಾಕಾಗ್ತಾ ಇದೆ ಅಂದರೆ ನಾವು ಪರಿಸರ ಸ್ನೇಹಿ ಆಗ್ತಾ ಇಲ್ಲ. ಎಸ್, ದಿಸ್ ಇಸ್ ದ ಪಾಯಿಂಟ್. ಈಗ ನೀವು ಹೇಳ್ತಿರ್ಬೋದು, ಯೋ ಮಂಜು ನಾವು ಪರಿಸರ ಸ್ನೇಹಿ ಆಗಿಲ್ಲ ಅಂದರೆ ನೇಪಾಳ್ನಲ್ಲಿ, ನೇಪಾಳ್ದು ಪಾಯಿಂಟ್ ಅಲ್ಲ ಆತ್ಮೀಯ ಸ್ನೇಹಿತರೆ. ಓವರ್ಆಲ್ ಮಳೆನೂ ಬರ್ತಾ ಇಲ್ಲ ನೋಡಿ, ನಿನ್ನೇನೋ ಜೋರಾದ ಮಳೆ ಬಂತು. ನಾನು ಇನ್ನೊಂದು ವೀಡಿಯೋ ನೋಡಿದೆ, ಯಾರೋ ಒಬ್ಬ ಮಹಿಳೆ ಗಾಡಿಯಿಂದ ಜಾರಿ ಬಿದ್ದಿದ್ದಾಳೆ, ಅದು ನೋಡಿ ಭಾಳ ಬೇಜಾರಾಯ್ತು. ಆದರೆ ಏನು ಮಾಡೋದು ಆತ್ಮೀಯ ಸ್ನೇಹಿತರೆ, ಹಿಂಗಿದೆ ನಮ್ಮ ಒಂದು ಪರಿಸ್ಥಿತಿ. ಈ ಒಂದು ಸೂಪರ್ ಎಲ್ ನಿನ್ಯೋ ಮತ್ತಿನ್ನೋ ಎಲ್ ನಿನ್ಯೋ ಅಂತ ನಾನು ನೋಡಿದ ನಾನಂದು ಇನ್ನೂ ಸಾಕಪ್ಪ. ಮತ್ತು ಆತ್ಮೀಯರೇ, ಹೀಟ್ ವೇವ್ದಿಂದ ಭಾಳ ಜನರ ಸಾವು ಬರುತ್ತೆ ಹಿಂಗೆಲ್ಲ ಸುದ್ದಿ ನೋಡುವಾಗ ಅಂಜಿಕಿನ ಸ್ಟಾರ್ಟ್ ಆದ್ರೆ ನಾನಂದು ಹೆಂಗಿತ್ತು ನಮ್ಮ ಒಂದು ಭಾರತ ದೇಶ, ಹೆಂಗಾಗಿದೆ ನೋಡಿ. ಈಗ ವೈಯಕ್ತಿಕ ಬದಲಾವಣೆ ಮಾಡಿದರೆ ಮಾತ್ರ ಸಾಧ್ಯ ಈ ಒಂದು ನಿಮ್ಮ ಪರಿಸರದಲ್ಲಿ ಬದಲಾವಣೆ. ವೈಯಕ್ತಿಕವಾದ ಬದಲಾವಣೆಯಲ್ಲಿ ಮೊದಲನೇದಾಗಿ ಜಸ್ಟ್ ಸಿಂಪಲಾಗಿ ಹೇಳ್ತೇನೆ, ನಿಮ್ಮ ಮನೆ ಅಕ್ಕಪಕ್ಕ ಸ್ವಚ್ಛ ಇಡಲಿಕ್ಕೆ ಪ್ರಾರಂಭ ಮಾಡಿ, ನೀರಿನ ಉಳಿತಾಯ ಮಾಡಿ, ಪರಿಸರ ಸ್ನೇಹಿ ಆಗಿ. ಬರೇ ಗಣಪ ಅಂತ ಇಲ್ಲ, ಯಾವುದೇ ಹಬ್ಬ ಬಂದರೆ ಜವಾಬ್ದಾರಿಯಿಂದ ಸಂಭ್ರಮ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದಾನೆ. ಆಲ್ವೇಸ್ ರಿಮೆಂಬರ್, ಸಂಭ್ರಮ ಮಾಡಲೇಬೇಕು ಬಟ್ ವಿತ್ ಜವಾಬ್ದಾರಿ. ಜವಾಬ್ದಾರಿ ಇಲ್ಲದ ಸಂಭ್ರಮ ಮಾಡಿದರೆ ಏನಾಗುತ್ತೆ ಅದರ ಬಗ್ಗೆನೂ ನಿಮಗೂ ಗೊತ್ತು ಬಿಡಿ. ಬನ್ನಿ ಉಪವಾಸ ಈ ಕಣ್ಣಿಗೆ. ನಿನ್ನೆ ಸಂಕಷ್ಟ ಇತ್ತು, ಎಷ್ಟೋ ಜನ ಉಪವಾಸ ಮಾಡಿದರು, ಎಷ್ಟೋ ಜನ ಉಪವಾಸ ಯಾರ್ಯಾರು ಮಾಡಿದರು ಅವರಿಗೆ ಗಣಪನ ಆಶೀರ್ವಾದ ಸದಾ ಇರಲಿ, ಯಾರು ಮಾಡಲಿಲ್ಲ ಅವರಿಗೂ ಸದಾ ಇರಲಿ, ಯಾರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೂ ಸದಾ ಇರಲಿ. ಆದರೆ ಒಂದೇ ರಿಕ್ವೆಸ್ಟು, ಗಣೇಶನ ಹಬ್ಬವನ್ನು ಜವಾಬ್ದಾರಿಯುತವಾಗಿ ಪರಿಸರ ಸ್ನೇಹಿಯಾಗಿ ಮಾಡೋಣ ಮುಂದಿನ ವರ್ಷ. ಆಲ್ ರೈಟ್, ನಡೀರಿ. ಈಗಿಷ್ಟು ಹೇಳಿದ್ನಲ್ಲ, ಯಾರು ಒಬ್ಬರು ಮಾಡಿದ್ರೆ ಸಾಕು. ನನಗಂತೂ ಮುಂದೆ ಹೇಳಕ್ಕೆ ಬರ್ತದಲ್ಲ ದೇವ್ರಿಗೆ, ನಾನು ಮೀಟ್ ಆದಾಗ ಏನು ಮಾಡಿದೆಯೋ ನೀನು ಭೂಮಿಯಲ್ಲಿ, ದೇವ್ರದ್ದು ನೋಡ್ರಿ ಅಲ್ಲಿ ತೆಳಗ ಯಾರೋ ಒಬ್ರು ನಾ ಏನೋ ಹೇಳಿದ್ ನನ್ನ ಕೇಳ್ಯಾರ ಅಂತ. ಅಂಥವ್ರಲ್ಲಿ ಒಬ್ಬರು ನಮ್ಮ ವಿನಾಯಕ್ ಡವ್ಲಿ ಅವರು. ನಾನು ಯಾವತ್ತೂ ಇದನ್ನ ಹೇಳ್ತೇನೆ, ಗಿಡ ಮರ ಹಚ್ಚಿಬಿಟ್ಟಾರ್ರಿ ಅವರು, ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಅವರಿಗೂ ಅಷ್ಟು ಖುಷಿ ಅನಿಸ್ತಿರ್ಬೋದು. ಸೊ ಸ್ನೇಹಿತರೆ, ರಾಜಶ್ರೀ ಅವರು ಏನು ಹೇಳ್ತಾರೆ, ಜೈ ಶ್ರೀರಾಮ್ ಜೈ ಜಿನೇಂದ್ರ. ಎಸ್, ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ. ನಿನ್ನೆ ಸಂಕೇಶ್ವರ ಗಣಪತಿ ಗುಡಿಗೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಬಂದೆ, ಅದನ್ನ ನಿಮಿಷದಲ್ಲಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಆ ಖುಷಿ ರಾಜಶ್ರೀ ಅವರೇ, ನೀವು ಭೇಟಿಯಾದ ಆ ನಿಮ್ಮ ಗಣಪ, ಸಂಕೇಶ್ವರ ಗಣಪತಿ ಅಲ್ವಾ, ಆ ನಿಮ್ಮ ಗಣಪನ ಆ ಒಂದು ಖುಷಿ, ಆ ಒಂದು ದೃಶ್ಯ ನಿಮ್ಮ ಮನಸ್ಸಿನಲ್ಲಿಯೇ. ಎಸ್, ಆ ಗುಡಿ ಏನು ಹೋದ್ರಿ, ನಿಮ್ಮ ದೇಹ ಗುಡಿ ಮಾಡಿಕೊಳ್ಳಿಕ್ಕೆ ಮನಸ್ಸಿನಲ್ಲಿ ಸ್ಥಾಪಿಸಿ ಗಣಪನ. ಚಿತ್ರ ರಾಕೇಶ್ ಶಿವಬಸವನಗರದಿಂದ, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದರೆ ಶುಭೋದಯ ಚಿತ್ರ ಅವರೇ, ಹೇಗಿದ್ದೀರಾ ನೀವು? ನಿನ್ನೆ ನೀವು ಭಾಗವಹಿಸಿದಿರಲ್ಲ, ನನಗೆ ಬಹಳ ಸಂತೋಷವಾಯಿತು. ನೀವೇ ಅಲ್ರಿ ಭಾಗವಹಿಸಿದ್ದು. ನಿನ್ನೆ ಕಾರ್ಯಕ್ರಮದಲ್ಲಿ ಎಷ್ಟು ಚಲೋ ಒಂದು ಪ್ರಶ್ನೆ ಕೇಳಿದ್ರು ಚಿತ್ರ ಅವರು. ಆಚೆ ಉತ್ತರ ಸಿಕ್ಕಿರೋ ಆ ಒಂದು ವೈದ್ಯರು ಡಾಕ್ಟರ್ ರಂಜಿತ್ ನಾಯಕ್ ಅವರು ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟರು. ಆ ಉತ್ತರದ ಮುಖಾಂತರ ಎಷ್ಟು ಜನರ ಡೌಟ್ ಕ್ಲಿಯರ್ ಆಗಿರ್ಬೋದು, ವಿಚಾರ ಮಾಡಿ. ಸೊ ಅವರಿಗೂ ಮತ್ತೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅವರೇ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಉತ್ತಮ ಗೀತೆಗಳ ಲೈನಪ್ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇಲ್ಲ. ಉಪವಾಸ ಈ ಕಣ್ಣಿಗೆ ಇದಾದ ತಕ್ಷಣ ಪೆದ್ದಿ ಚಿತ್ರದ್ದು ಚಿಕ್ರಿ ಚಿಕ್ರಿ, ಅದಾದ ತಕ್ಷಣ ಗೋಪಾಲಬ, ಅದಾದ ತಕ್ಷಣ ಬಂಗಾರದ ಗೊಂಬೆ, ಅದಾದ ತಕ್ಷಣ ಮುದ್ದು ಗುಮ್ಮ. ಹಾಡನ್ನು ಕೇಳಿ.

ಬೆದ್ದಿ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಕಾನಿಗ್ರಮ. ವಿನಾಯಕ್ ಡಬ್ಲ್ಯೂ ಅವರು ಮೆಸೇಜ್ ಮಾಡಿದರೆ ತುಂಬ ಧನ್ಯವಾದಗಳು. ನನ್ನ ಹೆಸರು ನಿಮ್ಮ ಹೆಸರು ಯಾಕೆ ತಗೋತಾನೆ ಒಪ್ಪರಾರು ಕೇಳಿದ್ರಲ್ಲ, ಆ ಒಂದು ಭಾಳ ಸಂತೋಷ ನನಗೆ. ಹಾಗೆ ರಾಜಶ್ರೀಯವರು, ಎಸ್ 100% ಹಾಗೆ ಇರುತ್ತೇನೆ. ಎಸ್, ಅದೇ ದೇಹ ದೇವಾಲಯ ಮಾಡ್ಕೊಳ್ಳೋ ವಿಷಯ ಭಾಳ ಖುಷಿ ಆಯ್ತು ರೀ. ನೀವು ಭಾಗವಹಿಸಿದ್ದು ಬಹಳ ಸಂತೋಷ ಚಿತ್ರ ಅವರೇ. ಹೀಗೆ ನೀವು ಭಾಗವಹಿಸಿ, ಆ್ಯಂಡ್ ಬಹಳ ಮುಖ್ಯವಾಗಿ ಆ ವೈದ್ಯರ ಕೊಡೋ ಉತ್ತರದ ಮುಖಾಂತರ ಎಷ್ಟೋ ಜನರಿಗೆ ಲಾಭವಾಗುತ್ತೆ, ಆ ಲಾಭದಲ್ಲಿ ಪಾತ್ರರಾಗಿ ನೀವು. ದ್ಯಾಟ್ಸ್ ದ ರೀಸನ್ ನಾನು ರಿಕ್ವೆಸ್ಟ್ ಮಾಡುತ್ತೇನೆ, ದಯವಿಟ್ಟು ಪ್ರಶ್ನೆಯನ್ನು ಕೇಳಿ ಆತ್ಮೀಯರೇ. KLE ಹೆಲ್ತ್ ಗೈಡ್ ಕಾರ್ಯಕ್ರಮದಲ್ಲಿ ಎಷ್ಟೋ ಜನರು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಇರುವುದಿಲ್ಲ, ಅವರಿಗೆ ಹಂಗೆ ಪರಿಸ್ಥಿತಿ ಇರುವುದಿಲ್ಲ, ಟ್ರಾವೆಲಿಂಗ್ ಮಾಡ್ತಿರ್ತಾರೆ, XYZ ಏನಾದರೂ ಕಾರಣ. ನಿಮಗೇನಾದರೂ ಹಂಗೆ ಅವಕಾಶ ಇದ್ದರೆ ತಟ್ಟಂತ ಕರೆ ಮಾಡಿ ಭಾಗವಹಿಸಿ, ನಿಮಗೆ ಗೊತ್ತಾಗುತ್ತೆ ಆ ಪ್ರಶ್ನೆಯ ಉತ್ತರ. ಈಗ ನೋಡಿ, ನಮ್ಮ ಚಿತ್ರ ಅವರು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಆಚೆ ತಕ್ಕ ಉತ್ತರ ಫ್ರಾಮ್ ರೈಟ್ ಪರ್ಸನ್. ವೈದ್ಯರು ಅವರು, ಟಾಪ್ ಕ್ಲಾಸ್ ವೈದ್ಯರು, ಅವರು ಬಂದಿದ್ದರು, ಅವ್ರ ಕಡೆಯಿಂದ ಉತ್ತರ ಸಿಕ್ತ. ಆ ಉತ್ತರ ಈಗ ಅವರು ಸದಾ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಿಳಿಸ್ಕೋತ ಹೋಗ್ತಾರೆ. ನನಗೆ ಭಾಳ ಸಂತೋಷವಾಯಿತು ನಿನ್ನೆ ಭಾಳ ಜನ ಕರೆ ಮಾಡಿದರು. ಆ್ಯಂಡ್ ಭಾಳ ಮುಖ್ಯವಾದ ಒಂದು ವಿಷಯ ಬಿಡಿ, ಅದು ವಿಶ್ವ ಹೃದಯ ದಿನ. ಈಗ ಆ ಒಂದು ಆತ್ಮಹತ್ಯೆ ತಡೆ ದಿನದ್ದು ಅವಾಗೂ ಯಾರು ಭಾಗವಹಿಸಬೇಕಿತ್ತು. ಐ ನೋ ಇದು ಒಂದು ಭಾಳ ಸೆನ್ಸಿಟಿವ್ ಆದ ಟಾಪಿಕ್ಕು, ಆದರೆ ನಿಮಗೊಂದು ಮಾತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಜಾಸ್ತಿ ಅನ್ ಜಾಸ್ತಿ, ಎಲ್ಲರಿಗೂ ಅಂತಲ್ಲ, ಜಾಸ್ತಿ ಅನ್ ಜಾಸ್ತಿ ಇದೇ ಬಿಟ್ಟು ಹೋಗೋ ಒಂದು ಆಸೆ ಬಂದಿರುತ್ತೆ ಯಾವತ್ತಾದರೂ ಒಂದು ಪರಿಸ್ಥಿತಿಯಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ನಾನು ಆ ಒಂದು ಕಾರ್ಯಕ್ರಮ ಏನು ಮಾಡಿದೆ ಅದರಲ್ಲಿ ನೀವು ಬರ್ತೀರಾ ಬರ್ತೀರಾ ಅಂತ ನೋಡಿದೆ. ನಾನು ಭಾಳ ಕಾಯ್ತಾ ಇದ್ದೆ, ಬಟ್ ನಮ್ಮ ವೈದ್ಯರಿಗೂ ಗೊತ್ತಾಗಿತ್ತು ಈ ಒಂದು ಭಾಳ ಸೂಕ್ಷ್ಮವಾದ ವಿಚಾರ. ಬಟ್ ಇದನ್ನು ಮಾತನಾಡಲಿಲ್ಲ, ಇದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ಳಿಲ್ಲ ಅಂದರೆ ಹೆಂಗ್ರೀಪ್ಪ. ಬನ್ನಿ ಚಿಗರಿ ಚಿಗರಿ ಗಾನೆ ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಇದಾದ ತಕ್ಷಣ ಗೋಪಾಲ ಬಾ ಸ್ನೇಹಿತರೆ ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ ರೈಟ್, ಗೋಪಾಲಬ್ಬ ಗೀತೆ ಕೇಳಿ ಮಜಾ ಮಾಡಿದ್ರಲ್ಲ. ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ, ಬಂಗಾರದ ಗೊಂಬೆ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಗೀತೆಗಳ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೈನಪ್ ಮಾಡಿಟ್ಟಿದ್ದೇನೆ, ಗೀತೆಗಳು ನಾನು ಕೇಳ್ತಾ ಎಂಜಾಯ್ ಮಾಡಿ ನೀವು. ಪಟಾಕಿ ಬಗ್ಗೆನೂ ಅವರು, ನಮ್ಮ ವಿನಾಯಕ್ ಡೌಲಿ ಅವರು ಹೇಳಿದರು. ನನಗೂ ಭಾಳ ಈ ಒಂದು ವಿಷಯ ನನಗೆ ಹೆಂಗೆ ಹೇಳಲಿ, ಗಣಪನ ಒಂದು ಇದು ಎಷ್ಟನೇ ದಿನ, ಹತ್ತನೇ ದಿನ ಏನೋ, ಒಬ್ಬರು ಪಾವಣೆಯರ ಮನೆಗೆ ಹೋಗಿದ್ದೆ ನಾನು. ಸ್ಥಳ ಹೇಳೋದಿಲ್ಲ, ಬ್ಯಾಡ ಬಿಡಿ, ಬೆಳಗಾವಿಯಲ್ಲಿ ಆಫ್ಕೋರ್ಸ್. ಆಮೇಲೆ ಅಲ್ಲಿ ಹೋದಾಗ ಒಂದು ಮೂರು ತಾಸು ಇದ್ವಿ, ಅಂದರೆ ರಾತ್ರಿ ಊಟಕ್ಕಂತ ಹೋಗಿದ್ವಿ. ಭಾಳ ಪ್ರೀತಿಯಾದ ಒಂದು ಅಜ್ಜ ಅಜ್ಜಿ ಇದ್ದರು. ಸೊ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ನಾನು ಹೇಳಿದ್ನಲ್ಲ ಇಲ್ಲಿ, ಕಿ ಅಲ್ಲಿ ಒಂದು ಎರಡು ನಿಮಿಷ ಏನು 5 ನಿಮಿಷ ಕರೆಂಟ್ ಹೋಗಿತ್ತು. ಕರೆಂಟ್ ಹೋಯಿತು ಅಂದ ತಕ್ಷಣ ತೆಳಗೆ ಆ ಮಂಡಲದಲ್ಲಿ ಭಾಳ ಜೋರಾದ ಇದು ಏನಂದರೆ ಆವಾಜ್ ಇಟ್ಟಿದ್ರು ಇತರದು ಸ್ಪೀಕರ್ದು. ಅದೊಂದು 10 ನಿಮಿಷ ಏನು ಹೋತು ನೋಡ್ರಿ, ಜಾಡಿಸಿದಂಗೆ ಆತ್ರಿಪ್ಪ ಮೈ ಪೂರ್ತಿ, ಅವರಿಗೂ ನನಗೂ. ಆಮೇಲೆ ನಾನು ಹಿಂಗೆ ಕೂತೆ, ನಾನಂದೆ ಇದೇನ್ರಿಪ್ಪ ಅಂತ, ಇದು ನಾವು ದಿನ ಅನುಭವಿಸ್ತೇವೆ ಮಂಜುನಾಥ ಅಂತ. ಆಮೇಲೆ ಅವರನ್ನು ಭೇಟಿಯಾಗಿ ತೆಳಗಡೆ ಹೋಗುವಾಗ, ನನ್ನ ತಾಯಿಯೊಂದಿಗೆ ನಾನು ಬೈಕ್ನಲ್ಲಿ ಹೋಗುವಾಗ, ಮುಂದೆ ನೋಡಬೇಕಿತ್ರಿಪ್ಪ, ಒಬ್ಬ ಚಿಕ್ಕ ಹುಡುಗ ಅವ್ರ ತಂದೆ ತಾಯಿ ಜೊತೆ ಇದ್ದಾನೆ, ಗೇಟ್ ಕಡೆ ಅವನು ನಿಂತಾನೆ. ಒಂದು ಸರ ಪಟಾಕ್ಷಿ ನಮ್ಮ ಮೇಲೆ ಎಸ್ದ, ಅಂದರೆ ನಮ್ಮ ಗಾಡಿ ಮುಂದೆ ಎಸ್ದ, ಕಾಣಿಸ್ತಾ ಇದೆ ಗಾಡಿ ನಾನು ತೊಗೊಂಡು ಬರ್ತಾ ಇದ್ದೇನೆ ಅಂತ. ಬಟ್ ಸ್ಟಿಲ್ ಅವರ ತಂದೆ ತಾಯಿ ಏನೂ ಹೇಳಿಲ್ಲ. ನಾನು ಜಾಡಿಸಿದೆ, ಏನಪ್ಪ ನಿಮ್ಮ ತಂದೆ ತಾಯಿ ಏನು ನಿನಗೆ ಹೇಳಂಗಿಲ್ಲ, ನಾನು ಹೇಳಿ ಏನಂತ. ಏ ಸರ್ ಸಾರಿ ಸರ್, ಸಾರಿ ಏನು ಹೇಳ್ತಾ ಇದ್ದೀರಾ, ಪಟಾಕ್ಷಿ ಸರ ಅವ ಹಾರಿಸಿದ ಆತ್ಮೀಯರೇ, ಅದು ರೋಡ್ ಮಧ್ಯಕ್ಕೆ ಬಿತ್ತು, ಜಸ್ಟ್ ಒಂದು 10 ಫೀಟ್ ಡಿಫ್ರೆನ್ಸ್ನಲ್ಲಿ ನಾನಿದ್ದೆ. ಆದ್ರೂ ನಾನು ನಮ್ಮಮ್ಮಿಗೆ ಇಮ್ಮಿಡಿಯೇಟ್ಲಿ ಹೇಳಿದ್ನ, ಅಮ್ಮ ಕಣ್ಣು ಮುಚ್ಚಿ ಮುಖ ಆ ಕಡೆ ಮಾಡು ಅಂತ. ಏಕೆಂದರೆ ಆತ್ಮೀಯರೇ, ಯಾವ ರೀತಿ ಆ ಪಟಾಕ್ಷಿದು ಒಂದು ಮೊದಲೆಲ್ಲ ಹಿಂಗೆ ಇದ್ದಿರ್ಕಿಲ್ಲಪ್ಪ, ನನ್ನ ಬಾಲ್ಯದಲ್ಲಿ ಪಟಾಕ್ಷಿ ಈ ಥರ ಸಿಡಿತಿದ್ದಿರ್ಕಿಲ್ಲ. ಈಗ ಆತ್ಮೀಯರೇ ನಾನು ನಿಮ್ಗೆ ಪ್ರಾಮಿಸ್ ಹೇಳ್ತೇನೆ, 200-200 ಮೀಟರ್ ದೂರ ಬಂದು ಸಿಡಿಯಾಗತ್ತೆ. 100 ಮೀಟರ್ ದೂರ ಬಂದು ನಂದು ಒಂದು 2-3 ವರ್ಷ ಹಿಂದೆ ಒಂದು ಒಳ್ಳೆ ಕುರ್ತಾ ತೊಗೊಂಡಿದ್ದೆ, ಎಲ್ಲೋ ಪಟಾಕ್ಷಿ ಹಾರೈತ್ರಿ, ಅದು ಬಂದು ನನಗೆ ಇಲ್ಲಿ ಹತ್ತಿ ತೂತಾಗಿ ಅಲ್ಲಿ ನೋವಾಗಿತ್ತು ರೀ. ಆ ನಮ್ಮನೆ ಈಗ ಅದೇ ವಿಚಾರ ಮಾಡಿ ಕಣ್ಣಿಗೆ ಹತ್ತಿದ್ರೆ, ಅದೇ ವಿನಾಯಕ್ ಡೌಲಿ ಅವರು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನ ಕಣ್ಣನ್ನು ಕಳ್ಕೊಂಡಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೇನೆ, ಮನುಷ್ಯ ಆ್ಯಂಡ್ ಪ್ರಾಣಿಯಲ್ಲಿ ಇರೋ ಒಂದು ವ್ಯತ್ಯಾಸದ ಬಗ್ಗೆ. ಮನುಷ್ಯನ ಕಡೆ ತಿಳುವಳಿಕೆ ಇದೆ, ಪ್ರಾಣಿ ಕಡೆ ತಿಳುವಳಿಕೆ ಇಲ್ಲ. ಆದರೆ ಪ್ರಾಣಿಗಳಿಗೆ ನೀವು ಟ್ರೈನಿಂಗ್ ಮಾಡಿದರೆ ಅವರು ತಿಳ್ಕೋತಾರೆ. ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್. ಮನುಷ್ಯರಿಗೆ ತಿಳುವಳಿಕೆ ಆಲ್ರೆಡಿ ಇದೆ, ಗೊತ್ತು ಈ ವಿಷಯ ಮಾಡಿದರೆ ಹಿಂಗಿಂಗೆ ತ್ರಾಸಾಗುತ್ತೆ ಅಂತ. ಈ ಪ್ರಾಣಿಗಳಿಗೂ ಗೊತ್ತಿರುತ್ತೆ, ಆದರೆ ಪ್ರಾಣಿಗಳಿಗೆ ನೀವು ಟ್ರೈನ್ ಮಾಡಿದರೆ ತಿಳುವಳಿಕೆ ತಾನಾಗಿ ಬರುತ್ತೆ. ಕರೆಕ್ಟ್ ಅಲ್ವಾ? ಬಂಗಾರದ ಗೊಂಬೆ ಗೀತೆಯೊಂದಿಗೆ ಮುಂದೆ ಹೋಗ್ತಾ ಇದೆ. ಗಾಯಕರು ಜಸ್ಕರಣ್ ಸಿಂಗ್, ಪಂಜಾಬಿ ಗಾಯಕರೀ, ಆದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಫೇಮಸ್. ಯಾವ ಹಾಡ ಗಾಯಕರು ಅಂದರೆ ದ್ವಾಪರ ಜೇನ ಕಣ್ಣಲ್ಲಿ. ಎಸ್ ಎಸ್ ಎಸ್, ಅದೇ ಹಾಡನ್ನ ಕೇಳಿ ಮಜಾ ಮಾಡಿ. ಇದು ವರ್ಷದ 9ನೇ ತಿಂಗಳಿನ ಕೊನೆ ದಿನ ಬಂತು, 30 ಸೆಪ್ಟೆಂಬರ್, ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ಗೀತೆಗಳ ಲೈನಪ್ ಮಾತ್ರ ಸೂಪರ್ ಆಗಿದೆ ಅಂತ ತಿಳಿಸಿದರು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಷಯ, ಬೆಳಗಾವಿಯಲ್ಲಿ 1 ವರ್ಷದ ಬಾಲಕ ಎಸ್ ಎಸ್ ಎಸ್ ಗಾಳಿ ಬಟ್ಟೆ ಆರಿಸಲು ಹೋದಾಗ 3 ಅಂತ ಮನೆಯಿಂದ ಬಿದ್ದು ಸ್ಥಳದಲ್ಲಿ. ಬಾಪ್ರೆ, ಈ ವಿಷಯ ನಾನು ಓದಿದೆ ವಿನಾಯಕ್ ಡೌಲಿ ಅವರೇ, ಭಾಳ ಬೇಜಾರಾಯಿತು. ಏನು ಇಟ್ಟಿಟ್ಟ ವಿಷಯಕ್ಕೆ ಹೋಗ್ತಾ ಇದ್ದಾರೆ? ಆ ವಿಷಯ ನಾನು ಓದಿದೆ, ಬೆಳಗಾವಿಯಲ್ಲಿ ಆ ಒಂದು ಆಗಿರೋ ಘಟನೆ. ಏನು ಹೇಳೋದು, ಸಾವಿಗೆ ಒಂದು ಕಾರಣ, ಆದರೆ ಇದೂ ಕಾರಣ ಆಗಬೇಕಾ? ವಿಚಾರ ಮಾಡಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಆತ್ಮೀಯ ಸ್ನೇಹಿತರೆ, ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ ಪ್ರಕಾಶ್ ಅವರು, ಸರ್ ನಿಜವಾಗ್ಲೂ ನೀವು ಹೇಳೋದು ಸತ್ಯ, ನಾವು ಅರ್ಥ ಮಾಡ್ಕೋಬೇಕು. ನಾವು ಪಟಾಕ್ಷಿ ಹಾರಿಸಿದ್ವಿ ಬಾಲ್ಯದಲ್ಲಿ, ಅಲ್ಲಿ ಅವತ್ತಿಷ್ಟು ಇದ್ರಿಗಿಲ್ಲ. ನೋಡಿ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ ನಾನು ಹಿಂಗೆ ಹೇಳ್ತಾ ಇಲ್ಲ, ಕಿ ಚಿಕ್ಕ ಮಕ್ಕಳ ಒಂದು ಆ ಒಂದು ಗಮ್ಮತ್ತನ್ನು ತಗೊಂಡು ಏನಂದರೆ ಅವ್ರ ಕಡೆಯಿಂದ ಕಸ್ಕೊಳ್ಳೋದು ಅಂತ ಹೇಳ್ತಾ ಇಲ್ಲ. ಏಕೆಂದರೆ ಆಚೆ ಅವರು ಹೇಳ್ತಾರೆ, ನೀವು ಹೊಡೆದಿಲ್ಲ ಅಣ್ಣ ನಾವು ಹೊಡೆಯವ್ರ. ಡಿಫ್ರೆನ್ಸ್ ಏನಿದೆ ಹೇಳಿ, ನಾವು ಹೊಡೆಯುವಾಗ ನಾವೇನಾದ್ರೂ ಜವಾಬ್ದಾರಿ ಇಲ್ಲದೆ ಪಟಾಕಿ ಹೊಡೆದ್ರೆ ನಮ್ಮವ್ವ ನಮ್ಗೆ ಹೊಡಿತಿದ್ಲು. ಎಸ್, ಒಂದು ಸರ ಪಟಾಕ್ಷಿಯನ್ನು ಬಿಡಿಸ್ತಿದ್ವಿ, ಆ ಬಿಡಿಸ್ಲಿಕ್ಕೆ ನಮ್ಮ ಅಣ್ಣ ಶಣೆದ. ಆ ದಾರ ಎಲ್ಲೋ ಒಂದು ಕಡೆ ಇರ್ತಿತ್ರಿ ಗಂಟು, ಅದನ್ನು ಕರೆಕ್ಟಾಗಿ ತೆಗೆದು ಒಂದೊಂದು ಪಟಾಕ್ಷಿ ಹರಿಸವ್ರಿ. ಎಸ್, ಒಂದೊಂದು ಪಟಾಕ್ಷಿ ಹಾರಿಸ್ಕೋತ್ ಬಂದಿದ್ವಿ. ಈಗ ರೀ ಸರಗಳ ಮಾಲೆ ಯಾರ್ದು ಜಾಸ್ತಿ ಇರುತ್ತೋ ಅವ್ರದ್ದು ಹವ. ಎಸ್, ನೀವು ಅನುಭವಿಸಿರ್ಬೋದು, ಈ ಮಂಟಪದವ್ರು ಹಿಂಗೆ ಮಂಡಲದವ್ರು ಹಿಂಗೆ ಮಾಡಿದ್ರು, ಇಷ್ಟು ಹರಿಸೋದು ನಾವು ಇಷ್ಟು ಹರಿಸ್ತೀವಿ, ಇಷ್ಟು ರೊಕ್ಕ. ಅದು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ನೀವು ಎಷ್ಟು ರೂಪಾಯಿ ತೊಗೊಂಡು ಪಟಾಕ್ಷಿಯನ್ನು ತೊಗೊಂಡು ಬಂದಿರ್ತೀರಾ ಈಸ್ ಈಕ್ವಲ್ ಟು ಅಷ್ಟೇ ರೂಪಾಯಿ ಸುಟ್ಟಿದಂಗೆ ರೀ. ದ್ಯಾಟ್ಸ್ ಇಟ್, ದ್ಯಾಟ್ಸ್ ಇಟ್, ಮತ್ತಿನ್ನೇನಿಲ್ಲ. ನಾನು ನೋಡಿದ್ದೇನೆ. ಹೌದಾ, ನೀವು ನೋಡಿದ್ರಾ? ಒಳ್ಳೆಯದಾಯಿತು,
ಸೊ ಆತ್ಮೀಯ ಸ್ನೇಹಿತರೆ, ರಾಜಶ್ರೀ ಅವರು ತಿಳಿಸ್ತಾ ಇದ್ದಾರೆ, ನಾನು ನೋಡಿದ್ದೇನೆ, ಏನು ನೋಡಿದ್ರು ನನಗೂ ಅರ್ಥ ಆಗ್ತಾಯಿಲ್ಲ, ಏಕೆಂದರೆ ನಾನು ಇಷ್ಟೆಲ್ಲ ಮಾತನಾಡಿರ್ತೇನೆ, ನನಗೂ ಗೊತ್ತಿರುವುದಿಲ್ಲ. ಸೊ ಸ್ನೇಹಿತರೆ, ಬಂಗಾರದ ಗೊಂಬೆ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ನೀರನ್ನು ಉಳಿಸಿರೋ ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಮಂಜುನಾಥ್ ಸರ್. ಲಕ್ಷ್ಮಿ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ನಾವು ಕೂಡ ನೀರಿನ ಒಂದು ಸಮಸ್ಯೆ ಎದುರಿಸ್ತೇವೆ, ಆ್ಯಂಡ್ ಪರಿಚಯದವರು ಒಬ್ಬರಿದ್ದಾರೆ, ಅವ್ರ ಮನೆಗೆ ಹೋದಾಗ ಅವ್ರು ನೀರನ್ನು ವೇಸ್ಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ, ಏನು ಮಾಡೋದು ಸರ್ ಅಂತ. ಏನಿಲ್ಲ, ನೀರಲ್ಲಿ ನಂದು ನಿಮ್ಮದು ಅಂತ ಇರೋದಿಲ್ಲ ಲಕ್ಷ್ಮಿ ಅವರೇ. ಈಗ ನೀವು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದರೆ ಅಲ್ಲಿಯೂ ಅದೇ ನೀರು, ಅಲ್ಲಿ ನೀರನ್ಯಾಗ ಸಕ್ರಿ ಇರಂಗಿಲ್ಲ ರೀ. ನೀರಲ್ಲಿ ಆತ್ಮೀಯರೇ ನಂದು ನಿಮ್ಮದು ಅಂತಿಲ್ಲ, ಪರಿಸರದಲ್ಲಿ ನಂದು ನಿಮ್ಮದು ಅಂತಿಲ್ಲ, ಇದು ನಮ್ಮದು ಅಂತ ತಿಳ್ಕೊಂಡು ಕೆಲಸ ಮಾಡೋಣ ಆತ್ಮೀಯ ಸ್ನೇಹಿತರೆ. ದಯವಿಟ್ಟು ನೀರು ನೀವು ನಿಮ್ಮ ಮನೆಯಲ್ಲಿ ಉಳಿಸ್ತೀರಾ, ಆದರೆ ಹೋಟೆಲ್ನಲ್ಲಿ ಹೋದರೆ ಬೊಸ ಬೊಸ ಸುರಿಸ್ತೀರಾ, ಅಥವಾ ಬೇರೆಯವ್ರ ಮನೆಗೆ ಹೋದರೆ ಬೊಸ ಬೊಸ ಸುರಿಸ್ ಬೇಡ, ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಅಲ್ಲಿ ಬಾತ್ರೂಮ್ ಇರುತ್ತೆ ಅಲ್ಲಿ ನೀವು ಫುಲ್ ವೇಸ್ಟ್ ಮಾಡ್ತೀರಾ, ಮನೆಯಲ್ಲಿ ನೀರು ಉಳಿಸ್ತೀರಾ. ದಿಸ್ ಈಸ್ ರಾಂಗ್. ನೀರು ನಮ್ಮದು ಅಂತ ವಿಚಾರ ಮಾಡಿ, ಪರಿಸರ ನಮ್ಮದು ಅಂತ ಕೆಲಸ ಮಾಡಿ. ಇದು ಭಾವನೆ ಯಾವಾಗ ಬರುತ್ತೆ ನೋಡ್ರಿ, ಎಲ್ಲ ಆರಾಮಾಗುತ್ತೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

ಚಿತ್ರಾ ಅವರೇ, ಎಸ್ ನಾನು ನೋಡ್ತಾ ಇದ್ದೇನೆ, ನಾರ್ಮಲ್ ರೇಡಿಯೋನಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಇದೆ, ನಾವು ಮಾಡ್ತಾ ಇದ್ದೇವೆ ಚಿತ್ರಾ ಅವರೇ 100%. ಆ ಗ್ಯಾಪ್ನಲ್ಲಿ ಆದರೆ ಆ್ಯಪ್ನ ಮುಖಾಂತರ ಕೇಳೋ ಪ್ರಯತ್ನ ಮಾಡಿ. ದಯವಿಟ್ಟು ಆ್ಯಪ್ ಡೌನ್ಲೋಡ್ ಮಾಡ್ಬೋದು, ವಾಟ್ಸಪ್ ಪ್ಲೇಸ್ಟೋರ್ ಎಲ್ಲಿಂದ ನೀವು ವಾಟ್ಸಪ್ ಡೌನ್ಲೋಡ್ ಮಾಡಿರ್ದೀರಾ ಅಲ್ಲಿಂದ ಹೋಗಿ KL ಇವೇನು ಧ್ವನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳ್ಬೋದು. ಆ್ಯಂಡ್ ಅದರ ಆ ಗ್ಯಾಪ್ನಲ್ಲಿ ಬರುತ್ತೆ ಉತ್ತಮ ಗೀತೆ ಮುದ್ದು ಕುಮಾರ್.

ಗೀತೆ ಹೊಯ್ ಹೊಯ್ ವೀನಾ ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ. ವಿನಾಯಕ್ ಅವರೇ, ಎಸ್, ಈ ಒಂದು ವಿಷಯ ನಾನು ಅದನ್ನೇ, ಈಗ ಮಕ್ಕಳಿಗೆ ರಜೆ ಪ್ರಾರಂಭವಾಗ್ತಾ ಇದೆ, ಅವ್ರು ಆಟ ಆಡ್ತಾರೆ, ಒಡಗಾವಿಯಲ್ಲಿ ಒಂದು ಘಟನೆ ಆಯಿತು, ಪತಂಗ ಹಾರಿಸ್ಲಿಕ್ಕೆ ಹೋಗಿ ಸಾವನ್ನಪ್ಪಿದ್ದಾನೆ. ಅಂದರೆ ಮೂರು ಅಂತಸ್ತಿನ ಮೇಲಿಂದ, ಅರೆ ಅಂದರೆ ಥರ್ಡ್ ಫ್ಲೋರ್ದಿಂದ ಬಿದ್ದ ಸ್ಥಳದಲ್ಲಿಯೇ ಸಾವು. ಪಾಲಕರಿಗೆ ಹೆಂಗೆ ಆಗಬೇಕು ವಿಚಾರ ಮಾಡಬೇಕು ಈ ಒಂದು ವಿಚಾರ. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಮಕ್ಕಳು ಅವರ ಮಾಡೋ ಮಜಾ ನಾವು ಮಾಡೇವ್ರಿಪ್ಪ. ನಾವು ಗಿಡದ ಮೇಲಿಂದ ಬಿದ್ದೇವೆ, ಅವಳ ಗಿಡ, ಮಾವಿನಕಾಯಿ ಗಿಡ, ಆಮ್ಯಾಗೆ ಇನ್ನೊಬ್ಬರ ತೋಟದಲ್ಲಿ ಹೋಗಿ ಮಾವಿನಕಾಯಿ

ತರ್ಸಕ್ಕೆ ಹೋಗಿ ಕಂಪೌಂಡ್ ಆ ಕಂಪೌಂಡ್ ಇರ್ತಿತ್ತು ಗೊತ್ತೈತೆ ರೀ, ತಾರಂದ ಆ ತಾರ್ ಒಳಗೆ ಶರ್ಟ್ ಹರ್ಕೊಂಡು ಬಂದಿದ್ನಿ ರೀ ನಾನು. ಆಮೇಲೆ ಶರ್ಟು ಹರಿತು, ಒಳಗೊಂದು ಚೂರು ಗಾಯನೂ ಆಯಿತು. ಆ ಗಾಯಕ್ಕೆ ಮಮ್ಮಿ ಹಳದಿ ಹಚ್ಚಬೇಕು, ಹಚ್ಚಿತ್ತಾ ಇದ್ದಾಳೆ, ಅದರೊಂದಿಗೆ ರಪ ರಪ ಬಡಗಿತಾನು ಬಡಿಸ್ಕೊಂಡೇನ್ರಿ ನಾನು ಅವ್ರ ಕಡೆಯಿಂದ. ಅಂದರೆ ನಮ್ದು ಉಲ್ಟಾ ಐತೆ ರೀ ಬಾಲ್ಯದಲ್ಲಿ, ಏನಾದರೂ ಹಿಂಗೆ ಬಿದ್ದರೆ ಆ ಬಿದ್ದಿದ್ದಕ್ಕೆ ಗಾಯಕ್ಕೆ ಏನಾದರೂ ಔಷಧಿ ಹಚ್ಚೋಕ್ಕಿಂತ ಮುಂಚೆ ತಂದೆ ತಾಯಿ ರಪ ರಪ ಒಂದು ಎರಡು ಬಡಿತಿದ್ರು. ನಮಗೆ ಆ ಗಾಯದಕ್ಕಿಂತ ಜಾಸ್ತಿ ಆ ನಮಗೆ ತಂದೆ ತಾಯಿಯ ಬಡ್ತಾ ಏನಿತ್ತು ನೋಡ್ರಿ, ಅದರಲ್ಲೇ ಅಂಜಿಕಿತ್ತು. ಸೊ ದಯವಿಟ್ಟು ನಾನು ಹಿಂಗೆ ಹೇಳ್ತಾ ಇಲ್ಲ ಕಿ ಹೋಗಿ ಈಗ ನಿಮ್ಮ ಮಕ್ಕಳಿಗೆ ಬಡ್ಯಾಕೆ ಚಾಲು ಮಾಡಿರಿ ಅಂತ. ಜಸ್ಟ್ ಮೇಕ್ ಶ್ಯೂರ್ ನಿಮ್ಮ ಭೀತಿ ಅವರಲ್ಲಿ ಇರಲಿ. ಆವಾಗ ಆ ಭೀತಿ, ಪಾಲಕರ ಭೀತಿ ಮಕ್ಕಳಲ್ಲಿ ಹುಟ್ಟಿದರೆ ಅವರು ಜವಾಬ್ದಾರಿಯಿಂದ ನೋಡಿಕೊಂಡು ಆಡ್ತಾರೆ, ನನಗೆ ಗೊತ್ತು. ಆದಷ್ಟು ನಾವು ಪ್ರಯತ್ನ ಹಿಂಗೆ ಮಾಡೋಣ ಕಿ, ಏಕೆಂದರೆ ನಾನು ನೋಡ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ, ಈಗ ಪಟಾಕಿಯ ವಿಷಯ ನಾನು ಹೇಳಿದ್ನಲ್ಲ, ಒಂದು ಕಡೆ ಹೋಗಿದ್ದೆ ವಾಪಸ್ ಬರುವಾಗ ತಂದೆ ತಾಯಿ ಗೇಟ್ ಕಡೆ ನಿಂತಿದ್ದಾರೆ, ಚಿಕ್ಕ ಮಗು ಅವ್ನು ಇರ್ಬೋದು ರೀ, ಒಂದು 4ನೇ 5ನೇ ಇರ್ಬೋದು. ಎಸ್, ಪಟಾಕಿಯ ಅಗರಬತ್ತಿ ಹಾರ್ಶಿಂಗ್ ಎಸೆದು ಬಿಟ್ಟಾನ್ರಿ, ಆ್ಯಂಡ್ ಹೀ ಈಸ್ ಆಲ್ಸೋ ಲುಕಿಂಗ್ ಎಟ್ ಅಸ್, ಅವ್ರು ನಮ್ಮ ಕಡೆ ನೋಡ್ತಾ ಇದ್ದಾರೆ. ಪಾಲಕರು ಏನು ಹೇಳ್ತಾ ಇಲ್ಲ, ನಾನು ಹೇಳಿಬಿಟ್ಟೆ ಇಲ್ಲಿ ತಪ್ಪು ಯಾರ್ದು, ಮಗುನ ತಪ್ಪಲ್ಲ ಆತ್ಮೀಯರೇ. ಅದೇ ಪಾಲಕರು ಮಗುವಿಗೆ ರೋಡ್ ಆಚೆ ಈಚೆ ನೋಡಿ ಪಟಾಕಿ ಹಚ್ಚು ಅಂತ ಹೇಳಿದರೆ ಅವನು ಹಚ್ತಿದ್ದಲ್ಲ. ಏಕೆಂದರೆ ಮಕ್ಕಳು ನಾವು ಹೇಳೋದನ್ನು ಡೆಫಿನೆಟ್ಲಿ ಅಥವಾ ನಾವು ಮಾಡೋದನ್ನು ಗಮನಿಸ್ತಾರೆ, ಹೇಳೋದನ್ನು ಕೇಳೋದು ಕಮ್ಮಿ ಇದ್ರೇ ಮಾಡೋದನ್ನು ಗಮನಿಸ್ತಾರೆ. ಸೊ ಇಲ್ಲಿ ತಪ್ಪು ಯಾರ್ದು ಅಂತ ನಾವು ವಿಚಾರ ಮಾಡಬೇಕಿತ್ತು. ಅಂದರೆ ನಾನು ಪಟಾಕಿ ವಿಷಯದಲ್ಲಿ ಹೇಳಿದೆ, ಈ ವಿಷಯದಲ್ಲಿ ಹೇಳ್ತಾ ಇಲ್ಲ. ಒಡಗಾವಿಯಲ್ಲಿ ಅದೇನಾಯಿತು, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಇನ್ನೇನು ಹೇಳ್ಬೋದು ನಾನು, ಅವ್ರ ತಂದೆ ತಾಯಿಗೆ ಶಕ್ತಿ ಸಿಗಲಿ ಅಷ್ಟೇ. ಅದರೊಂದಿಗೆ ಈಗ ದಸರಾ ಹಬ್ಬಗಳು, ದಸರಾ ಹಬ್ಬದ ರಜೆಗಳು ಪ್ರಾರಂಭವಾಗ್ತಾ ಇದೆ ಅಂತ ನಾನು ಕೇಳಿದೆ, ಹೌದಲ್ವಾ? ಎಷ್ಟೋ ಕಡೆ ಒಂದು ವಾಲ್ಪೇಪರ್ಗಳನ್ನು ನೋಡ್ತಾ ಇದ್ದೆ ನಾನು, ಅಂದರೆ ಇಲ್ಲಿ ಬನ್ನಿ ಸ್ವಿಮ್ಮಿಂಗ್ ಮಾಡಿ. ದಯವಿಟ್ಟು ಅವರಿಗೆ ಯಾವುದಾದ್ರು ಒಂದು ಕ್ರೀಡೆಯಲ್ಲಿ ಮುಂದೆ ಹೋಗಲಿಕ್ಕೆ ಹಚ್ಚಿ ಆತ್ಮೀಯ ಸ್ನೇಹಿತರೆ. ಪಾಲಕರಾದ ನೀವು ಅವರಿಗೆ ಯಾವುದಾದ್ರು ಒಂದು ಕ್ರೀಡೆ, ಎಸ್ಪೆಷಲಿ ನನಗಂತರೂ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡೋದು ಏನೆಂದರೆ ಈಜು, ಸ್ವಿಮ್ಮಿಂಗ್ ಬೆಸ್ಟ್, ಈಜಾಡೋದು ಬೆಸ್ಟ್. ಇದು ಯಾಕಂತ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಬರೋ ವೈದ್ಯರು ಪೋಸ್ಟ್ ಕೋವಿಡ್, ನಾನು ಎಷ್ಟು ವೈದ್ಯರ ಸಂದರ್ಶನ ತಗೊಂಡಿದ್ದೇನೆ, ವ್ಯಾಯಾಮದಲ್ಲಿ ಉತ್ತಮ ಸ್ವಿಮ್ಮಿಂಗ್ ಅಂತ. ಬಾಲ್ಯದಲ್ಲಿಯೇ ಆ ಒಂದು ಉತ್ತಮ ಅಭ್ಯಾಸ ಅವರಲ್ಲಿ ಬರಲಿ, ಹಂಗೆ ನೀವು ಮಾಡಿ. ಇದು ಒಂದು, ಇಲ್ಲದಿದ್ದರೆ ಅವರಿಗೆ ಇಷ್ಟವಾದ ಆಟ ಕ್ರಿಕೆಟ್, ಫುಟ್ಬಾಲು, ಏನೇ ಇರಲಿ, ನಮ್ಮ ಈಗ ಬೆಳಗಾವಿಯಲ್ಲಿ ಎಲ್ಲ ರೀತಿಯ ಟ್ರೈನಿಂಗ್ ಬಂದಿದೆ. ಆ ಒಂದು ಕ್ರೀಡೆಯಲ್ಲಿ ಹಾಕಿದರೆ ನಿಮಗೆ ಏನು ಪಾಯಿಂಟ್ ಅಂತ ಹೇಳ್ತೇನೆ ಕೇಳ್ಕೊಳ್ಳಿ. ಕ್ರೀಡೆ ಒಂದು ಗಮ್ಮತ್ತು ಏನಂದರೆ, ಇಟ್ ಈಸ್ ನಾಟ್ ಜಸ್ಟ್ ದೈಹಿಕವಾಗಿ ಬೆಳವಣಿಗೆ, ಮಾನಸಿಕ ಶಿಸ್ತು ಬರುತ್ತೆ ಅವರ ಜೀವನದಲ್ಲಿ, ಶಿಸ್ತು ಡಿಸಿಪ್ಲಿನ್ ಆಟೋಮ್ಯಾಟಿಕ್ಲಿ ಬರುತ್ತೆ. ಆ್ಯಂಡ್ ವೈಯಕ್ತಿಕವಾಗಿ ನಾನು ನೋಡಿದ್ದೇನೆ ಎಷ್ಟೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ರೀ, ನನ್ನ ಒಂದು ಸ್ವಿಮ್ಮಿಂಗ್ ಪೂಲ್ ನಾನು ಎಲ್ಲಿ ಮಾಡಲಿಕ್ಕೆ ಹೋಗ್ತೇನೆ, ಅಲ್ಲಿ ಬರ್ತಾರೆ, ಭಾಳ ಅಳ್ಕೋತಿರ್ತಾರೆ ಪ್ರಾರಂಭದ 15-20 ದಿನ. ತದನಂತರ ಅವರಿಗೆ ನೀರಿನ ಜೊತೆ ಕಂಫರ್ಟಾಗಿ ಈಜು ಕಲಿತಾದ ತಕ್ಷಣ ಅವರ ಒಂದೆರಡು ತಿಂಗಳಾದಮೇಲೆ ಅವರ ಒಂದು ದೇಹದಲ್ಲಿ ಬೆಳವಣಿಗೆ, ಆಮೇಲೆ ಬದಲಾವಣೆ ವಿತ್ ರೆಸ್ಪೆಕ್ಟ್ ಟು ದೇ ಆರ್ ಮೆಂಟಲ್ ಬಿಹೇವಿಯರು ಭಾಳ ಚೇಂಜ್ ಆಗುತ್ತೆ, ಭಾಳ ಸಂತೋಷವಾಗುತ್ತೆ ಅದು ನೋಡಿದಾಗ ನನಗೆ. ಸೊ ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ಪಾಲಕರಿಗೆ ಒಂದೇ ರಿಕ್ವೆಸ್ಟು, ಈ ಒಂದು ಅವರ ಎನರ್ಜಿ ಏನಿದೆ ನೋಡಿ ಮಕ್ಕಳದು, ಒಳ್ಳೆಯದಾದಂಥ ಕ್ರೀಡೆಯಲ್ಲಿ ಹಾಕಿ ನೋಡಿ ದಯವಿಟ್ಟು. ಇದರೊಂದಿಗೆ ನೀವು, ನಿಮಗೂ ಗೊತ್ತು ಹೆಂಗೆ ನಿಮ್ಮ ಮಕ್ಕಳ ಒಂದು ಭವಿಷ್ಯ ನೀವು ರೂಪಿಸಬಹುದು. ಜಸ್ಟ್ ಯು ಕ್ಯಾನ್ ಟ್ರೈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಅವರಿಗೆ ಹಾಕಿ, ಸ್ಪೋರ್ಟ್ಸ್ ಬೆಸ್ಟ್ ನಾನು ಹೇಳೋದು, ಟ್ರೈ ಮಾಡಿ.

ನನ್ನ ಫೇವ್ರೇಟ್ ಗೀತೆ ಒಂದು ಬರ್ತಾ ಇದೆ, ಕೂಡಿಟ್ಟ ಸೋನು ನಿಗಮ ಅವರ ಧ್ವನಿಯಲ್ಲಿ. ಆತ್ಮೀಯ ಸ್ನೇಹಿತರೆ, ಶೋಭಾ ಪಾಟೀಲ್ ಅವರು, ಶೋಭಾ ಪಾಟೀಲ್ ನೇ ತುಮಿ, ಯೆಸ್ ಸರ್. ಗಾಣೆ ಖೂಪ್ ಛಾನ್ ಆಹೆ ಆ್ಯಂಡ್ ತುಮ್ ತುಮ್ ತೆಂಚಾ ಕಾಯ ತೆತ್ಯಾ ಪಕ್ಷಹೀ ತುಮ್ಚಾ ಖೂಪ್ ಮನಾಪಾಸೂನ್ ಮಾಹಿತಿ ದೇತಾ. ಅರೆ ಧನ್ಯವಾದ, मला जेवढा प्रयत्न झाला तेवढं वाचलो मी, अँड त्याच्यासाठी धन्यवाद. मनापासून मी हे बोलालो तर मनापासून, खरं माझं ते मनापासून एक दुःख पण मी तुमच्यासमोर ठेवालो की प्राणी आणि मनुष्यामध्ये व्यत्यास आहे. खरं आम्ही प्राणी त्यांना अगर आम्ही ट्रेनिंग दिलो तर त्यांनी तसंच वागतात, मनुष्य का तसं करत नाही? मनुष्यकडे ऑलरेडी समज तिळवळके राहते, का तसं करत नाही? हे माझा एक प्रश्न होता. सगळं माहिती राहून पण ते तसंच करतात का? म्हणजे त्यांनी पण करालेत, आम्ही त्याच्यान जास्त करवायचं. इथे या की माइंडसेट चेंज आगू दिला. ಇದರಲ್ಲಿ ಯಾರು ಹಾನಿ ಆಗ್ತಾ ಇದ್ದಾರೆ ಅಂದರೆ ಪರಿಸರ. ಆ್ಯಂಡ್ ನಿಮಗೆ ಒಂದು ಮಾತು ಹೇಳ್ತೇನೆ, ಪರಿಸರ ತಮ್ಮನ್ನು ತಾವು ಸರಿಪಡಿಸ್ಕೊಳ್ಳೋ ಹಾದಿಯಲ್ಲಿ ಬಂತಂದರೆ ಮನುಷ್ಯರು ಗಪಕ್ ಅಂತ ಗಾಯವಾಗ್ತಾರೆ. ಈ ವಿಚಾರ ನೇಪಾಳದಲ್ಲಿ ಆಗಿರೋ ಆ ಒಂದು ಫ್ಲಡ್ ನೋಡಿದ್ರಲ್ಲ ನೀವು, ಫ್ಲ್ಯಾಶ್ ಫ್ಲಡ್ಸು, ಜನ ಹೆಂಗೆ ಕಾಣಿಸ್ತಿದ್ರು, ಇರುವಿ ಥರ ಗಾಯವಾದ್ರೆ ಆತ್ಮೀಯರು, ಇನ್ನೂ ಶವ ಸಿಗ್ತಾ ಇಲ್ಲ. ಅವತ್ತು ಸದ್ಗುರು ಅವರು ಒಂದು ಮಾತನ್ನು ಹೇಳಿದರು, ನಾವು ಎಷ್ಟು ಹಾನಿ ಮಾಡ್ತಾ ಇದ್ದೇವೆ, ಹಾನಿ ತಗೋತಾ ಇದೆ ಪ್ರಕೃತಿ, ಆದರೆ ಈಗ ಸರಿಪಡಿಸೋ ಸಮಯದಲ್ಲಿ ಹಿಂಗಾಗ್ಬಿಡ್ತೇವೆ. ಸೊ ನಮ್ಮಿಂದ ಪ್ರಕೃತಿ ಅಲ್ಲ, ಪ್ರಕೃತಿಯಿಂದ ನಾವು, ನೆನಪಿಟ್ಕೊಳ್ಳಿ, ದಯವಿಟ್ಟು ನೆನಪಿಟ್ಕೊಳ್ಳಿ, ನನ್ನಿಂದ ಪ್ರಕೃತಿ ಅಲ್ಲ, ಪ್ರಕೃತಿಯಿಂದ ನಾವು. ಆಮೇಲೆ ಕೊನೆಯಲ್ಲಿ ನಮ್ಮ ಈ ಒಂದು ಶವ, ಈ ಒಂದು ದೇಹದಿಂದ ಪ್ರಾಣ ಹೋದಾಗ, ಈ ದೇಹ ಶವ ಆದಾಗ, ಶರೀರ ಶವ ಆದಾಗ, ಇದು ಮತ್ತು ವಾಪಸ್ ಪ್ರಕೃತಿಗೆ ಹೋಗುವುದು. ಸೊ ದಯವಿಟ್ಟು ದಯವಿಟ್ಟು ನೀರನ್ನು ಉಳಿಸೋದಾಗಿರಲಿ, ಸಂಭ್ರಮ, ಹೀಗೆ ಮುಂದೆ ಯಾವ್ಯಾವ ಹಬ್ಬಗಳು ಬರುತ್ತೆ, ಈ ದಯವಿಟ್ಟು ಈ ಸಂಭ್ರಮ ಜವಾಬ್ದಾರಿಯಿಂದ ಮಾಡಿ. ನಾನು ನಿಮಗೆ ಇದನ್ನು ಹೇಳ್ತಾ ಇಲ್ಲ ಕಿ ನಿಲ್ಸೇ ಬಿಡ್ರಿ, ಆರ್ಸಾಕೋ ಹೋಗ್ಬೇಡ್ರಿ ಪಟಾಕಿ ಅಂತಲೂ ಹೇಳ್ತಾ ಇಲ್ಲ. ಎಲ್ಲ ಮಾಡಿ ನೀವು ಜವಾಬ್ದಾರಿಯಿಂದ, ತಿಳುವಳಿಕೆ ಅಂತ ಜವಾಬ್ದಾರಿ. ಒಂದು ಪಾವು ಕಿಲೋ ಯಾವ ದೊಡ್ಡ ದೊಡ್ಡ ಮಾರ್ಕೆಟ್ನಲ್ಲಿ ಹೋಗಿ ನೀವು ಶೇಂಗಾಕಾಳು ದಾಳ ಎಲ್ಲ ತಗೋತೀರಿ ನೋಡ್ರಿ, ಅಲ್ಲೇ ದಯವಿಟ್ಟು ಪಾವು ಕಿಲೋ ಜವಾಬ್ದಾರಿ ಅಂತ ತಿಳುವಳಿಕೆ. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಈ ಎರಡು ವಿಷಯಗಳನ್ನು ಪಾವು ಕಿಲೋ ತಗೋರಿ. ಇದು ಮಶ್ಕಿರಿಗೆ ಹೇಳಾಗದನೆ, ಬಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಯಾವುದೇ ಸಂಭ್ರಮವನ್ನು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ಮಾಡಿದರೆ 100% ತಮ್ಮ ಜೀವನದಲ್ಲಿ ಆ್ಯಂಡ್ ತಮ್ಮ ಓಣಿಯಲ್ಲಿ ಆ್ಯಂಡ್ ತಮ್ಮ ನಮ್ಮ ದೇಶದಲ್ಲಿ ಬದಲಾವಣೆ ಡೆಫಿನೆಟ್ಲಿ ಬರುತ್ತೆ. ಈಗ ಇಲ್ಲಿ ನಾನು ಈ ಮಾತನ್ನು ಹೇಳಿದೆ, ಯಾರು ಒಬ್ಬರು ಪಾಲಿಸಿದರೆ ಸಾಕು, ಆ ಒಬ್ಬರನ್ನ ನೋಡಿ ಇನ್ನೊಬ್ಬರು ಮಾಡಿದ್ರೂ ಸಾಕು, ನನಗೊಂದು ಲೆಕ್ಕ ಸಿಗುತ್ತಲ್ರಿ. ನೋಡಿ ಹಿರಿಯರು ಹೇಳಿರುವ ಮಾತು ಕೊನೆಯಲ್ಲಿ ಏನು ಹೇಳ್ತೇನೆ, ಅದು ಬರೀ ಸ್ಟೈಲಿಗೆ ಹೇಳೋದಿಲ್ಲ ಆತ್ಮೀಯರೆ, ಇದು 4ನೇ ದಿನದ ಜೀವನ. ಈ 4 ದಿನದ ಜೀವನದಲ್ಲಿ ಮಂಜುನಾಥ್ ಪೈ ಏನು ಹೇಳ್ತಾನೆ, 4 ಜನರನ್ನು ನಗಿಸಿ ಸಹಾಯ ಮಾಡಿ 4 ಕಾಸು ಸಂಪಾದಿಸಿ. ಇದನ್ನೇನು ಹೇಳ್ತೇನಲ್ಲ ಲಾಸ್ಟಲ್ಲಿ, ಟೈಮ್ ಪಾಸಿಗೆ ಹೇಳೋದಿಲ್ಲ ಯವ್ವ, ನನ್ನ ಉದ್ದೇಶನೇ ಅದೈತಿ. 4 ಜನರನ್ನು ನಗಿಸೋದು ಅದನ್ನ ಮಾಡ್ತಿರ್ತೀನಿ, ಯಾವುದೇ ಒಂದು ಕಾಲೇಜು ಇಲ್ಲಿ ಅಲ್ಲಿ ಅಂತ ಕರೆದಿರ್ತಾರೆ, ನಾನು ಹೋಗಿ ಮಸ್ತ್ ನಗಿಸಿ ಬರ್ತೇನೆ. ಹಿರಿಯರು ಇರ್ತಾರೆ, ಅವರು ನಗ್ತಾರೆ. 4 ಜನರಲ್ಲಿ ಬದಲಾವಣೆ ಬಂದರೆ ಸಾಕ್ರಿಪ್ಪ, ಇದೇ ನಿಜವಾದ ಸಂಪತ್ತು, ಇದೇ ನಿಜವಾದ ನನ್ನ ಒಂದು ಏನಂತಾರೆ ಆಸ್ತಿ. ನನಗೆ ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಸಂಪಾದನೆ ಹಣದ್ದು ಅದ್ರದ್ದು ಘಮಂಡ್ ಇಲ್ಲ ನನಗೆ, ಸಂಪಾದನೆ ಆಫ್ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಿಮ್ಮ ಬಾಯಲ್ಲಿ. ಅಪ್ಪ ಈ ಹುಡುಗ ಚಲೋ ಇದೆ ಅಷ್ಟು ಸಾಕ್ರಿ, ಏ ಆ ನೆಮ್ಮದಿನೇ ಬೇರೆ. ಎಷ್ಟೋ ಹಿರಿಯರಿದ್ದಾರೆ, ನಾನು ಭೇಟಿನೇ ಆಗಿಲ್ಲ ಅವರಿಗೆ, ಮಾತು ಕೇಳಿ ಸುರಿಸೋ ಆಶೀರ್ವಾದ ಕೊಡೋ ಪ್ರೀತಿನೇ ಲೆವೆಲ್ಲ ಬೇರೆ, ಅದ್ರದ್ದು ಘಮಂಡ್ ಐತೆ ನನಗೆ. ದೇವರಿಗೂ ಎಬ್ಬಿಸಿ ಹೇಳ್ತೀನಿ, ಕೈ ಎಬ್ಬಿಸಿ ಹೇಳ್ತೀನಿ, ದೇವರೇ ನಿಂಗೆ ಗೊತ್ತು ಇಷ್ಟು ಹಿರಿಯರ ಆಶೀರ್ವಾದ ಐತೆ ನಮ್ಮ ಕಡೆ ಅಂತ. ಹಿಂಗಿರ್ಬೇಕು ಆತ್ಮೀಯರೆ, ಆದರೆ ಇನ್ನೊಬ್ಬರ ಪ್ರೀತಿಯ ಪಾತ್ರರಾಗಲಿಕ್ಕೆ ಭಾಳ ಕಠಿಣ ಆತ್ಮೀಯ ಸ್ನೇಹಿತರೆ, ಭಾಳ ಟೈಮ್ ತೊಗೊಳುತ್ತೆ. ಅದೇ ಅವರ ದ್ವೇಷದ ಪಾತ್ರ ಆಗಲಿಕ್ಕೆ 2 ನಿಮಿಷ ಬೇಡ, 2 ಸೆಕೆಂಡ್ ಬೇಡ. ಈಗ ರಾಜಶ್ರೀ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದರು, ಆ ದುಃಖ ಅವರು ಹೇಳುವಾಗ ನನಗೂ ಅವ್ರ ಕಣ್ಣಲ್ಲಿ ನೀರು ತೊಗೆದ್ರು. ಅಂಥ ಸಂದರ್ಭದಲ್ಲಿ ನಾನು ವಿಚಾರ ಮಾಡಿದೆ ಕಿ ನಿಮಗೆ ನೀವು ಕ್ಷಮಿಸಿ ಅಂತ. ಎಸ್ ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಮಗೇನೋ ತ್ರಾಸು ಕೊಟ್ಟಿರ್ತಾರೆ, ಆ ತ್ರಾಸು ನಾವು ನಮ್ಮ ಮನಸ್ಸಲ್ಲಿ ದ್ವೇಷವಾಗಿ ಇಟ್ಕೊಂಡು ನಾನು ಅದೇ ಹೇಳಿದ್ನಲ್ಲ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ, ಇದರಲ್ಲಿ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ನಿಮಗೆ ದೈಹಿಕವಾಗಿ ಏನಾದರೂ ಒಂದು ಸಮಸ್ಯೆ ತೊಗೊಂಡು ಬರುತ್ತೆ. ಆ ಸಮಸ್ಯೆ ಬಂದಾಗ ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ದೇಹದ ಸಮಸ್ಯೆ ಒಂದು ಬಂದರೆ ಸಾಕು, ಬಾಕಿ ಎಲ್ಲ ಸಾಣದ ಕಾಣಿಸುತ್ತೆ.
ದೇಹದಲ್ಲಿ ಸಮಸ್ಯೆ ಇಲ್ಲ ಅಂದರೆ ಬಾಕಿ ಎಲ್ಲ ದೊಡ್ಡದು ಕಾಣಿಸುತ್ತೆ. ದಯವಿಟ್ಟು ನೆನಪಿಟ್ಕೊಳ್ಳಿ, ಈ ದೇಹದಲ್ಲಿ

ದೇವರು ಶ್ರದ್ಧೇಶ್ವರ ಸ್ವಾಮೀಜಿ ಆತ್ಮೀಯರೇ, ಬೆಸ್ಟ್ ಎಕ್ಸಾಂಪಲ್. ಅವರ ಪ್ರವಚನ ನೋಡ್ತೇನೆ, ಅವರಿಲ್ಲ ನಮ್ಮೊಂದಿಗೆ ಕರೆಕ್ಟ್, ಆದರೆ ಇಂಟರ್ನೆಟ್ ಮುಖಾಂತರ ಅವರ ಪ್ರವಚನವನ್ನು ನೋಡುತ್ತೇನೆ. ಕರೆಕ್ಟ್ ಅಲ್ವಾ? ಮಸ್ತ್ ಅಲ್ರೇ? ಅವ್ರು ಮಾತನಾಡಿದ್ದಾರೆ, ಆ ಮಾತುಗಳು ಕೇಳ್ತೇನೆ. ಕರೆಕ್ಟ್ ಅಲ್ರೇ? ಮಸ್ತ್ ಅಲ್ರೇ? ಹಾಂ, ನೀವು ಅದನ್ನೇ ಮಾಡಿರಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರಿ, ತಪ್ಪಿಲ್ಲ. ಅದರಲ್ಲಿ ಏನೇನು ನೋಡಬೇಕು ಇವುಗಳನ್ನು ನೋಡಿರಿ. ಸತ್ಸಂಗ ನೋಡಿರಿಪ್ಪ. ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರು ಇನ್ಸ್ಟಾಗ್ರಾಮ್ ಪೇಜೇ ಇದೆ, ಜ್ಞಾನ ಅಂತೇನೋ ಒಂದು ಪೇಜ್ ಇದೆ. ಅದರಾಗ 30 ಸೆಕೆಂಡ್, 1 ನಿಮಿಷದ ಈಟೀಟ ಪ್ರವಚನ. ಫಸ್ಟ್ ಆಫ್ ಆಲ್ ಆ ಒಂದು ಸ್ವಾಮೀಜಿಯವರ ಧ್ವನಿ ಕೇಳಿದರೆ, ಈಗ ಇಡ್ತೇನೆ ನಾನು ಮೈಕ್ ಬಂದ್ ಮಾಡಿ ಹಾಡು ಹಚ್ತೇನೆ, ನಾನು ಅವ್ರದ್ದು ಧ್ವನಿ ಕೇಳಿ ಬರ್ತೇನೆ. ಇಷ್ಟು ಆರಾಮ ಅನಿಸ್ತದೆ ಗೊತ್ತೈತ್ರಿ? ಎಸ್, ಜೀವನದ ಗುರಿನೇ ಅದು, ಆರಾಮಾಗಿರಬೇಕು. ಆಯಿತಾ? ಹಾಡನ್ನು ಕೇಳಿ ಮಜಾ ಮಾಡಿ.

ಏ ಇದೇ ತಿಂಗಳ ನ್ಯಾಷನಲ್ ಡಾಟರ್ಸ್ ಡೇ ಹೌದಿತ್ತಲ್ರಿ, 25 27 ಭಾಳ ಜನ ಕನ್ಫ್ಯೂಸ್ ಆಗಿತ್ತು. ಬಟ್ ಏನೇ ಇರಲಿ, ಪ್ರತಿದಿನ ಹೆಣ್ಮಕ್ಕಳ ದಿನ, ಸೊ ರಾಷ್ಟ್ರೀಯ ಹೆಣ್ಮಕ್ಕಳ ದಿನ ಅಂತಿತ್ತು ಡಾಟರ್ಸ್ ಡೇ. ಡಾಟರಿಗೆ, ಹೆಣ್ಮಗಳಿಗೆ ತನ್ನ ತಂದೆನೇ ಮೊದಲನೇ ಹೀರೋ, ಹೌದಲ್ವಾ? ಎಲ್ಲ ನನ್ನ ವೇಣು ದುನಿಯಾ ಕುಟುಂಬದಲ್ಲಿರೋ ಹೆಣ್ಮಕ್ಕಳು ಇದಕ್ಕೆ ಕರೆಕ್ಟ್ ಅಂತ ಹೇಳ್ತಿರ್ಬೋದು. ಅವರಿಗೆ ಬೇರೆ ಯಾರೂ ಹೀರೋ ಅಲ್ಲ, ತಂದೆಯೇ ನಿಜವಾದ ಹೀರೋ. ಸೊ ಫ್ರೈಡೇ ಇತ್ತಂತ ಬಂದಿದೆ ಒಂದು ಕಡೆ, 25 ಸೆಪ್ಟೆಂಬರ್ ಇತ್ತು ಅಂತ ಬಂದಿತ್ತು. ನಮ್ಮ ಆಂಟಿ ಎಲ್ಲರೂ ವಿಶ್ ಮಾಡ್ತಾಯಿದ್ರು, ಅವ್ರವ್ರ ಸ್ಟೇಟಸ್, ಅವ್ರವ್ರ ಮಕ್ಕಳು, ಹೆಣ್ಮಕ್ಕಳು ಯಾರ್ಯಾರಿದ್ರು ಅವರ ಸ್ಟೇಟಸ್ ಹಾಕ್ತಾಯಿದ್ರು, ಡಾಟರ್ಸ್ ಡೇ, ಡಾಟರ್ಸ್ ಡೇ. ಸೊ ವೇಣು ದುನಿಯಾ ಕುಟುಂಬದ ಎಲ್ಲ ಹೆಣ್ಮಕ್ಳಿಗೂ ರಾಷ್ಟ್ರೀಯ ಡಾಟರ್ಸ್ ಡೇ ಇತ್ತು. ಇದೇನು ಒಂದು ದಿನದ ವಿಚಾರ ಅಲ್ಲ, ಆದರೆ ಪ್ರತಿದಿನ ನೀವಿಲ್ಲದೆ ಜೀವನ ಆಗೋದಿಲ್ಲ. ಎಸ್ಪೆಷಲಿ ನಾವು ಪುರುಷರು, ನಮ್ಮ ಜೀವನದಲ್ಲಿ ಹೆಣ್ಮಕ್ಕಳ ಒಂದು ಸಹಾಯ ಇಲ್ಲದಿದ್ದರೆ ನಮಗೆ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಇದು ಸತ್ಯ. ನೋಡಿ, ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ನಮ್ಮ ತಾಯಿ ಒಂದು 10-15 ದಿನ ಎಲ್ಲರೂ ಹೊರಗೆ ಹೋದ್ರೂ ಅಡುಗೆ ಗಿಡಿಗೆ ನಾನು ಮೊದಲನೇ 2-3 ದಿನ ಮಾಡ್ತೇನೆ, ಕಸ ಪರಿಶೀಲನೆ ಮಾಡ್ತೇನೆ. ಅದಾದ ತಕ್ಷಣ ನನಗೂ ಒಂಥರ ಅನಿಸ್ಲಿಕ್ಕೆ ಆಗುತ್ತೆ, ಏಕೆಂದರೆ ಅದಂತಾರಲ್ಲ, ಮನೆಗೆ ನಿಜವಾದ ಒಂದು ಏನಂತಾರೆ ಲಕ್ಷಣ ತೊಗೊಂಡು ಬರ್ತಾರೆ ಒಬ್ಬ ಮಹಿಳೆನೇ. ಸೊ ನಮ್ಮ ತಾಯಿ ಒಂದು 10 ದಿನ ಹೊರಗೆ ಹೋದ್ರೆ ನಾನು ಫುಲ್ ಮಜಾ ಮಾಡ್ತೇನೆ, ಪ್ರಾರಂಭದ 3-4 ದಿನ ಅದಾದ ತಕ್ಷಣ ಕಂಟಾಳಾಗುತ್ತೆ. ಸೊ ರಾಷ್ಟ್ರೀಯ ಹೆಣ್ಮಕ್ಕಳ ದಿನ ಇತ್ತು ಇದೇ ತಿಂಗಳು, 25 ಸೆಪ್ಟೆಂಬರ್. ಯಾವಾಗಿತ್ತು ಅದು? ಹೋದ ಶುಕ್ರವಾರ ಇತ್ತಲ್ವಾ? ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಎಲ್ಲ ನನ್ನ ವೇಣು ದುನಿಯಾ ಕುಟುಂಬದ ಮಹಿಳೆಯರಿಗೆ ಹೇಳೋದು ಇಷ್ಟೇ, ನಿಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ಅಲ್ವಾ? ಸೊ ಆ ತಂದೆಯವರನ್ನು ನೀವು ನೆನಪಿಸುತ್ತಾ, ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಕಷ್ಟ, ನಿಮ್ಮ ಒಂದು ದುಃಖ, ನಿಮ್ಮ ಒಂದು ಏನಂತಾರೆ ಪಚನ ಶಕ್ತಿ ಓನ್ಲಿ ಊಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ದುಃಖವನ್ನು ನುಂಗ್ತೀರಿ ನೀವು. ಸೊ ದಯವಿಟ್ಟು ಅದು ನುಂಗಲಾರದೆ, ಏಕೆಂದರೆ ನಾನು ಮೊನ್ನೆ ಒಂದು ಸಂದರ್ಶನ ತಗೊಳ್ಳುವಾಗ ವೈದ್ಯರು ಹೇಳಿದರು, ಹೆಣ್ಮಕ್ಕಳು ತಮ್ಮ ದುಃಖವನ್ನು ನುಂಗಿ ನುಂಗಿ ನುಂಗಿ ಅವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಆಗ್ತಾ ಇದೆ, ಅವರಿಗೆ ದೇಹದಲ್ಲಿ ಒಟ್ಟು ಪರಿಣಾಮ ಬೀಳುತ್ತೆ. ನನ್ನ ಒಂದು ರಿಕ್ವೆಸ್ಟು ಹೆಣ್ಮಕ್ಕಳಿಗೆ, ತಮ್ಮ ಆಪ್ತರನ್ನು ಭೇಟಿಯಾಗಿ ಮಾತನಾಡಿ ತಮ್ಮ ದುಃಖವನ್ನು ಹಂಚಿಕೊಳ್ಳಿ. ನನಗೆ ಗೊತ್ತು ಬಹಳಷ್ಟು ಸಂದರ್ಭದಲ್ಲಿ ಇಂತಿಂಥ ದುಃಖಗಳಿರುತ್ತೆ, ಯು ಕೆನಾಟ್ ಶೇರ್, ಬಟ್ ಆದರೆ ನಿಮ್ಮ ಜೀವನದಲ್ಲಿ ಹಂಗೆ ಒಬ್ಬರು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಇದ್ದಾರೆ ಅಂದರೆ ಅವರೊಂದಿಗೆ ಹೋಗಿ ಹಂಚಿಕೊಳ್ಳಿ, ತಮ್ಮ ದುಃಖವನ್ನು ಹಂಚ್ಕೊಂಡ್ರೆ 100%. ಅದು ಹೇಳ್ತಾರಲ್ಲ, ದುಃಖ ಹಂಚ್ಕೊಳ್ಳಿ ದುಃಖ ಕಮ್ಮಿ, ಸುಖ ಹಂಚ್ಕೊಳ್ಳಿ ಸುಖ ಜಾಸ್ತಿ. ಆದರೆ ಈಗ ಉಲ್ಟಾ ಆಗೈತೆ ರೀ, ಸುಖ ಹಂಚ್ಕೊಂಡ್ರೆ ನಜರ್ ಜಾಸ್ತಿ ಆಗುತ್ತೆ, ದೃಷ್ಟಿ ಹತ್ತುತ್ತೆ ಅಂತ ತಿಳ್ಕೊತಾರೆ, ದುಃಖ ಹಂಚ್ಕೊಂಡ್ರೆ ಮಶ್ಕಿರಿ ಮಾಡ್ತಾರೆ ಅಂತ ತಿಳ್ಕೊತಾರೆ. ಕಾಲ ಹಂಗೆ ಐತಿ ಆತ್ಮೀಯರೇ. ನಾನು ಅದಕ್ಕೆ ಆತ್ಮೀಯ ಸ್ನೇಹಿತರೆ ಹೇಳೋದು, ಇನ್ನೊಬ್ಬರೊಂದಿಗೆ ಗೆಳೆತನ ಬೆಳೆಸೋಕ್ಕಿಂತ ಮುಂಚೆ ನಿಮಗೆ ನೀವು ಉತ್ತಮ ಗೆಳೆಯರಾಗಿ, ಇನ್ನೊಬ್ಬರನ್ನು ಪ್ರೀತಿಸೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ, ಇನ್ನೊಬ್ಬರನ್ನ ಮರ್ಯಾದೆ ಕೊಡೋಕ್ಕಿಂತ ಮುಂಚೆ ನಿಮಗೆ ನೀವು ಫಸ್ಟ್ ಮರ್ಯಾದೆ ಕೊಡಿ, ಇನ್ನೊಬ್ಬರನ್ನ ಆದ್ಯತೆ ಕೊಡೋಕ್ಕಿಂತ ಮುಂಚೆ ನಿಮಗೆ ನೀವು ಫಸ್ಟ್ ಆದ್ಯತೆ ಕೊಡಿ. ತದನಂತರ ಜೀವನದಲ್ಲಿ ಯಾರು ಮರ್ಯಾದೆ ಕೊಟ್ಟರ ಬಿಟ್ಟರೆ, ಯಾರು ಪ್ರೀತಿ ಕೊಟ್ಟರ ಬಿಟ್ಟರೆ ಏನೂ ಪರಕೊಳ್ಳೋದಿಲ್ಲ. ಸೊ ದಯವಿಟ್ಟು ಈ ಒಂದು ಹಾದಿಯಲ್ಲಿ ಬನ್ನಿ, ಏಕೆಂದರೆ ಕಾಲ ಹಿಂಗೈತಿ, ಸುಖವನ್ನು ಹಂಚ್ಕೊಂಡ್ರೆ

ದೃಷ್ಟಿ ಹತ್ತುತ್ತೆ, ದುಃಖವನ್ನು ಹಂಚ್ಕೊಂಡ್ರೆ ಮುಷ್ಕಿನಿ ಮಾಡ್ತಾರೆ. ಅದಕ್ಕೆ ಅಲ್ಲರಿ ನಮ್ಮ ಭಾರತ ದೇಶದಲ್ಲಿ ಇಂಥ ಸೀರಿಯಲ್ಗಳು ಹೆಸರು ತಗೊಳ್ಳೋದಿಲ್ಲ ನಾನು, ಬಾಸ್ ಐತೆ ಅದು. ಆಸಿ ಟಿ ವಿನಲ್ಲಿ ಬರೋ ಯಾವುದೇ ಒಂದು ಸೀರಿಯಲ್ ನೋಡಿ, ಅದ್ರಾಗ ಆಧ್ಯಾತ್ಮ ಸೀರಿಯಲ್ ಎಷ್ಟು ಕಮ್ಮಿ. ಪ್ರಾರಂಭದಲ್ಲಿ ಇಡೀ ವಾರ ಬರೋದು, ಈಗ ಬರೀ ವಾರಕ್ಕೊಮ್ಮೆ ಬರುತ್ತಾ ಇದೆ. ಏಕೆಂದರೆ ಜನ ನೋಡೋದು ಅದನ್ನು ಕಮ್ಮಿ. ಜನ ಏನು ಜಾಸ್ತಿ ನೋಡ್ತಾರೆ, ಎದರಲ್ಲಿ ಜಗಳ ಐತಿ, ಎದರಲ್ಲಿ ಬೇಡವಾದ ವಿಷಯಗಳು ಇದ್ದಾವೆ. ಇನ್ನೊಬ್ಬರ ದುಃಖ ನೋಡೋ ಮಜಾನೇ ಬೇರೆ. ಇಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಸೊ ಆತ್ಮೀಯರೇ, ನನ್ನ ರಿಕ್ವೆಸ್ಟು ನಿಮ್ಮೆಲ್ಲರಿಗೂ, ದಯವಿಟ್ಟು ನಿಮ್ಮನ್ನು ನೀವು ಫಸ್ಟು ಪ್ರೀತಿ, ನಿಮಗೆ ನೀವು ಫಸ್ಟು ಆದ್ಯತೆ, ನಿಮಗೆ ನೀವು ಫಸ್ಟು ಗೆಳೆತನ ಬೆಳೆಸ್ಕೊಳ್ಳಿ, ತಮ್ಮ ಜೀವನ ಸುಧಾರಿಸ್ಕೊಳ್ಳಿ. ಏಕೆಂದರೆ ಕಾಲ ಚಲೋ ಇಲ್ಲ ಆತ್ಮೀಯರೇ. ಯಾವತ್ತು ಯಾರು ಏನು ಹೆಂಗಿರ್ತಾರೆ, ಇವತ್ತು ನಿಮ್ಮ ದುಃಖ ಏ ಹೇಳ ನಾನೇನು ಯಾರಿಗೆ ಹೇಳ್ತೇನೆ, ನಿನ್ನ ಮನಸ್ಸು ಹಗುರ ಆಗ್ತದೆ ಅಂತ ಹೇಳೋರು ಇರ್ತಾರೆ. ತದನಂತರ ಅದೇ ದುಃಖ ನೀವು ಏನು ಹಂಚ್ಕೊಂಡಿರ್ತೀರ ಆ ವ್ಯಕ್ತಿಯೊಂದಿಗೆ, ಆ ವ್ಯಕ್ತಿ ಇನ್ನೊಬ್ಬರಿಗೆ ಹೋಗಿ ಅದರ ಬಗ್ಗೆ ಅಪಹಾಸ್ಯ ಮಷ್ಕಿರಿ ಮಾಡೋದು, ಅಥವಾ ಇನ್ನು 4-5 ಜನಕ್ಕೆ ಹೇಳಿಬಿಟ್ಟಿರ್ತಾನವ, ಬೇಜಾರಾಗುತ್ತೆ. ನಾನು ಅನುಭವಿಸೇನ್ರಿ, ಕನ್ಯಾರಾಶಿ ನಾನು ಅನುಭವಿಸೇನೆ. ಯಾ ದಿನದಿಂದ ನಾನು ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳಿಕ್ಕೆ, ಆ ವ್ಯಕ್ತಿ ಇನ್ನೊಬ್ಬರಿಗೆ ಹೋಗಿ ಮಷ್ಕಿರಿ ಮಾಡೋಕ್ಕೆ ಚಾಲು ಮಾಡ್ದೆ, ಒಂದು 4-5 ಜನ ಮುಂದೆ ಮಷ್ಕಿರಿನ ಆತ್ರಿ ನಂದು. ತದನಂತರ ನಾನು ಹೇಳಿದೆ, ಓಕೆ ನನಗೆ ನನ್ನ ಜನ್ಮನೇ ಇನ್ನೊಬ್ಬರಿಗೆ ನಗಿಸೋದಾಗಿದೆ, ಬಟ್ ಅವ್ರು ನಕ್ಕಿರು ಅಲ್ಲಿಗೆ ಮುಗೀತು. ಬಟ್ ತದನಂತರ ನಾನು ವಿಚಾರ ಮಾಡಿದೆ, ಈ ನನ್ನ ದುಃಖ ನಂದಲ್ಲ, ನಾನು ಡೀಲ್ ಮಾಡ್ತೇನೆ, ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳೋದು ಬೇಡ. ಈ ಕಾಲ ಹಿಂಗೆ ಬಂದಿದೆ. ಒಂದಾನೊಂದು ಕಾಲದಲ್ಲಿ ಹೇಳ್ತಿದ್ರು ಕಿ ದುಃಖ ಹಂಚ್ಕೊಳ್ಳಿ, ದುಃಖ ಕಮ್ಮಿ ಆಗುತ್ತೆ, ಸುಖ ಹಂಚ್ಕೊಳ್ಳಿ, ಸುಖ ಜಾಸ್ತಿ ಆಗುತ್ತೆ. ಈಗ ಉಲ್ಟಾ ಆಗೈತಿ. ದಯವಿಟ್ಟು ಇದು ಪ್ರಾಕ್ಟಿಕಲ್ ಲೈಫ್ನಲ್ಲಿ ಹಿಂಗಿಲ್ಲ. ದುಃಖ ಹಂಚ್ಕೊಂಡ್ರೆ ಮಷ್ಕಿರಿ ಮಾಡ್ತಾರೆ, ಸುಖ ಹಂಚ್ಕೊಂಡ್ರೆ ಕಣ್ಣು ಹಚ್ತಾರೆ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಹಾಡನ್ನು ಕೇಳಿ ಮಜಾ ಮಾಡಿ.

ಎಲ್ಲರಿಗೂ ಕೊಟ್ಟಿದ್ದಕ್ಕೆ ಧನ್ಯವಾದ. ನೆನಪಿಟ್ಟುಕೊಳ್ಳಿ, ಕಾರ್ಯಕ್ರಮದಲ್ಲಿ ಮತ್ತು ಜೀವನದಲ್ಲಿ ಯಾರೊಂದಿಗೆ ನೀವು ಹಣ ಖರ್ಚು ಮಾಡ್ತೀರಾ ಆ ಹಣ ವಾಪಸ್ ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು, ಆದರೆ ಕಳೆದಿರೋ ಸಮಯ ಅವರೊಂದಿಗೆ ವಾಪಸ್ ಬರುವುದಿಲ್ಲ. ಅದಕ್ಕೆ ಬಹುಮೂಲ್ಯ ಸಮಯ ಯಾರೊಂದಿಗೆ ಕಳೀತೀರಾ ಅದು ಬಹಳ ಮುಖ್ಯವಾಗುತ್ತೆ. ದಯವಿಟ್ಟು ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ. ಸೊ ಮತ್ತೊಮ್ಮೆ ನಿಮ್ಮ ಬಹುಮೂಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ರೇನು ಧ್ವನಿ, ಇದು 90.4 FM KLE ಕನಸು, ಇದು ಮಾಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಹೋಗ್ತಾ ಹೋಗ್ತಾ ಏನಪ್ಪ ಹೇಳ್ತಾ ನೀವ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಇಲ್ಲವೋ ಲವೋ ಅದೇ ಪೈಲ ಏನಾರ ಐ ಬಾಬಾ ನಂತರ ಕಾಯ್ಪಾಯ ಜಿದಿನಕ್ಕೆ ಆತರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನೆಗೆಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಮನೆ ಅದೃಷ್ಟೊಂದರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತುವನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಹಲವಾರು ಜನರಿಗೆ ಕನಸು. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ ರೀಪ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡಿ ಸ್ವಂತ ತಂದೆ ತಾಯಿಗೆ ಮನೆಗೆ ಬಂದು ಭಯ್ಯಮ್ಮ ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡ ಅವ್ರು ಮಾತಾಡಿ, ನೆನಪಿರಲಿ, ಕೇಳ್ಕೊರಿ ನೀಟಾಗಿ. ಹಲೋ, ನಿಮಗೆ ಹೇಳತ್ತೇನೆ ನಾನು, ನಿಮ್ಮ ಜೀವನ ನನ್ನ ಜೀವನ, ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಕಾರ್ಯಕ್ರಮದ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM ಗೀತ ಸಂಗಮ ಕಾರ್ಯಕ್ರಮವಿದು. ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಶ್ರೀಮತಿ ನಯನಾಗಿರಿಗೌಡರ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನು.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ನಯನಗಿರಿಗೌಡರ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನ ಕೇಳಿದ್ರಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಫೇನುಧ್ವನಿ 90.4 ಎಫ್ಎಂ KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹಳೆ ಪಾತ್ರೆ, ಗಾಯಕರು ಕೈಲಾಶ್ ಖೇರ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಂಗ್ಲಿ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನು ಕೇಳಿ

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಒಂದೇ ಉಸಿರಿನಂತೆ. ಗಾಯಕರು ರಾಜೇಶ್ ಕೃಷ್ಣನ್. ಚಿತ್ರ ಹಬ್ಬ. ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

ಮಧುರವಾದ ಕೊನೆಯ ವೇದ ಪ್ರೀತಿ. ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಬಿಸಿಲು ಕುದುರೆ ಒಂದು. ಚಿತ್ರ ಗೂಗ್ಲಿ. ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಗಾಯಕರು ರಾಜೇಶ್ ಕೃಷ್ಣನ್. ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಖಾಲಿ ಕ್ವಾರ್ಟರ್. ಚಿತ್ರ ವಿಕ್ಟ್ರಿ, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ, ಗಾಯಕರು ಸ್ವರ ವಿಜಯ್ ವಿಜಯ್ ಪ್ರಕಾಶ್, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನು ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ಕೋಲುಮಂಡೆ ಜಂಗಮದೇವ. ಗಾಯಕರು ಎಲ್ಎನ್ ಶಾಸ್ತ್ರಿ, ಸಂಗೀತ ನಿರ್ದೇಶಕರು ವಿ ಮನೋಹರ್, ಸಾಹಿತ್ಯ ದೊಡ್ಡನೇಗೌಡ. ಹಾಡನ್ನು ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 938005648.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येथे
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे।
0: फोन नंबर 08312552500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येथे।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
0: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಟಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಟಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶನ

ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸೆಸ್ ಸ್ಟ್ರಾಟಜಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡಿಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: कर्नाटक लिंगायत शिक्षण संस्था बेळगावी, तुमच्या स्वप्नांचे रूपांतर वैद्यकीय व्यवसायात करा. KLE नीट रिपीटर बॅच आता बेळगावीत प्रवेश प्रक्रिया सुरू झालेली आहे. KLE विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झाली आहे. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380506483.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ನಮಸ್ಕಾರ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ KLE ಡಾಕ್ಟರ್ ಉಪಮಾಕರ್ ಗರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಎಲ್ರಿಗೂ.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಇದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂದ್ರೆ ಹೆಸರಲ್ಲಿ ಇದ್ದಿರೋ ರೀತಿನೇ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ತಿಂಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅಂದ್ರೆ ಈ ತಿಂಗಳಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಈಗ ಮಕ್ಕಳಲ್ಲಿ ದೊಡ್ಡವರಷ್ಟು ಕ್ಯಾನ್ಸರ್ ಬರಲ್ಲ, ಬಟ್ ಮಕ್ಕಳಲ್ಲೂ ಕ್ಯಾನ್ಸರ್ ಬರ್ತಾವೆ. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಗೊತ್ತಿರಲ್ಲ. ಮಕ್ಕಳಲ್ಲೂ ಕ್ಯಾನ್ಸರ್ ಬರ್ತದ ಹೀಗೆ ಕೇಳ್ತಾರೆ. ಯಾಕಂದ್ರೆ ಕ್ಯಾನ್ಸರ್ ಅಂದ್ರೆ ದೊಡ್ಡವರಲ್ಲಿ ಬರೋದು, ತಂಬಾಕು ಹಾಕೋರಲ್ಲಿ ಬರೋದು, ಗುಟ್ಕಾ ತಿನ್ನೋರಲ್ಲಿ ಬರೋದು ಅಂತ ಒಂದು ಸಾಮಾನ್ಯವಾದ ಒಂದು ಮಾತಿದೆ ನಮ್ಮ ಕಡೆ. ಆದ್ರೆ ಮಕ್ಕಳಲ್ಲೂ ಈ ತರ ಯಾವುದೇ ಹವ್ಯಾಸಗಳಿರಲ್ಲ, ಯಾವುದೇ ಕೆಟ್ಟ ಚಟಗಳಿರಲ್ಲ, ಆದ್ರೂ ಮಕ್ಕಳಲ್ಲೂ ಕ್ಯಾನ್ಸರ್ ಬರುತ್ತೆ. ಆ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಒಂದು ತಿಂಗಳನ್ನು ನಾವು ಆಚರಿಸ್ತೇವೆ.
0: ಅಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತವೆ. ಈಗ ನಮ್ಮ ದೇಶದಲ್ಲೇ ತಗೊಂಡ್ರೆ ಹತ್ತತ್ರ ಆಲ್ಮೋಸ್ಟ್ 45,000-50,000 ಹೊಸ ಕ್ಯಾನ್ಸರ್ಗಳು ಪತ್ತೆ ಆಗ್ತವೆ ಮಕ್ಕಳಲ್ಲಿ. ಅದನ್ನೇ ನಾವು ದೊಡ್ಡವರಲ್ಲಿ ತಗೊಂಡ್ರೆ, ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ 40-45 ಲಕ್ಷ ಹೊಸ ಕ್ಯಾನ್ಸರ್ಗಳು ಪ್ರತಿ ವರ್ಷ ಪತ್ತೆ ಆಗ್ತವೆ. ಅಷ್ಟು ವ್ಯತ್ಯಾಸ ಇದೆ ದೊಡ್ಡವರಲ್ಲಿ ಮತ್ತೆ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ನ ಒಂದು ನಂಬರಲ್ಲಿ. ಸೊ ಮಕ್ಕಳಲ್ಲಿ ಹೆಚ್ಚಾಗಿ ಬರೋದು ಅಂದ್ರೆ ರಕ್ತದ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂತ ಅಂತೀವಿ. ಅದು ಸುಮಾರು 50-60% ಅಷ್ಟು ಬರುವಂತದ್ದು ರಕ್ತದ ಕ್ಯಾನ್ಸರ್ಗಳು. ಅದು ಬಿಟ್ಟರೆ ಮಕ್ಕಳಲ್ಲಿ ಮೆದುಳು ಕ್ಯಾನ್ಸರು ಬರ್ಬೋದು, ಮೆದುಳಲ್ಲಿ ಗಡ್ಡೆ ಆಗ್ಬೋದು, ಅದು ಬಿಟ್ಟರೆ ಹೊಟ್ಟೆಯೊಳಗೆ ಎದೆಯೊಳಗೆ ಕ್ಯಾನ್ಸರು ಬರ್ಬೋದು, ಹಾಗೂ ಈ ಥರದ ಕ್ಯಾನ್ಸರ್ಗಳು ಇರ್ತವೆ. ಮೋಸ್ಟ್ಲಿ ಮಕ್ಕಳಲ್ಲಿ ಬರೋದು ರಕ್ತದ ಕ್ಯಾನ್ಸರ್ ಮತ್ತು ಮೆದುಳಲ್ಲಿ ಬರುವಂಥ ಕ್ಯಾನ್ಸರ್ಗಳು ತುಂಬ ಕಾಮನ್. ಅದು ಬಿಟ್ಟರೆ ಹೊಟ್ಟೆಯೊಳಗೆ ಬರುವಂಥದ್ದು, ಎದೆಯೊಳಗೆ ಬರುವಂಥದ್ದು ನೆಕ್ಸ್ಟ್ ಕಾಮನ್.
0: ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಈಗ ಈ ಒಂದು ಅವೇರ್ನೆಸ್ ಮಂತ್ ಯಾವಾಗ ಆಚರಿಸ್ತಾರೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಓಕೆ, ಇದು ಪ್ರತಿ ವರ್ಷ ಅಂತಾರಾಷ್ಟ್ರೀಯವಾಗಿ ಆಚರಿಸುವಂಥದ್ದು. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸ್ತೀವಿ. ಇದು ಯಾಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಾಲು ಆಯಿತು, ಯಾವಾಗ ಚಾಲು ಆಯಿತು ಅಂದರೆ, ನಾವು ಇತಿಹಾಸಕ್ಕೆ ಹೋದರೆ 1990ರ ದಶಕದಲ್ಲಿ ಮೊದಲನೇದಾಗಿ ಚಾಲು ಆಗಿದ್ದು ಅಮೆರಿಕದಲ್ಲಿ. ಆ್ಯಕ್ಚುಲಿ ಜಾರ್ಜ್ ಬುಷ್ ಅವರು ಅಧ್ಯಕ್ಷರಾಗಿದ್ದಾಗ, ಅಮೆರಿಕ ಅಧ್ಯಕ್ಷರಾಗಿದ್ದಾಗ, ಆ ಸಮಯದಲ್ಲಿ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಜನಸಾಮಾನ್ಯರಲ್ಲಿ ಇದ್ದಂಥ ಮಾಹಿತಿಗಳು ಇನ್ನೂ ಕಡಿಮೆ. ಇವಾಗ ಕಂಪೇರ್ ಮಾಡಿದ್ರೆ ಆ ಟೈಮಲ್ಲಿ ಮತ್ತೂ ಕಡಿಮೆ. ಆದ್ದರಿಂದ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ತಿಳುವಳಿಕೆ ಕೊಡಬೇಕಂತ ಆ ಟೈಮಲ್ಲಿ ಜಾರ್ಜ್ ಬುಷ್ ಅಧ್ಯಕ್ಷರಾಗಿದ್ದಾಗ ಅವರೊಂದು ಯೋಚನೆ ಮಾಡಿದರು. ಒಂದು ಹೀಗೆ ಈ ಯೋಚನೆ ಮಾಡಿದಾಗ ಆಲ್ಮೋಸ್ಟ್ 10 ತಿಂಗಳಾಗಿತ್ತು. ಸೊ ಅವ್ರು ಅಕ್ಟೋಬರಲ್ಲಿ ಮಾಡೋಣ ಅಂತ ಫಸ್ಟಿಗೆ ಯೋಚನೆ ಮಾಡಿದ್ರಂತೆ. ಬಟ್ ಅದು ಕ್ರಮೇಣ ಕೆಲ ಕಾರಣಾಂತರಗಳಿಂದ ಅಕ್ಟೋಬರಲ್ಲಿ ಮಾಡಲಿಲ್ಲ. ಮುಂದಿನ ವರ್ಷದಿಂದ ಅವರು ಸೆಪ್ಟೆಂಬರಲ್ಲಿ ಮಾಡಲಿಕ್ಕೆ ಚಾಲು ಮಾಡಿದರು. 1994ರಲ್ಲಿ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಸ್ಥಾಪಿತವಾಯಿತು. ಅದು ಅಮೆರಿಕದಿಂದ ಸ್ಥಾಪಿತವಾಗಿದ್ದು. ಆ ಸಂಸ್ಥೆ ಈ ಒಂದು ಜವಾಬ್ದಾರಿನ ತಗೊಳ್ತು. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇದು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಆಚರಿಸೋಣ ಅಂತಾರಾಷ್ಟ್ರೀಯವಾಗಿ ಅಂತ ಅವರು ಚಾಲು ಮಾಡಿದ್ರು. ಅದಾದ್ಮೇಲಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಮಂತಲ್ಲಿ ಯೂಶ್ವಲಿ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ. ಒಂದು ಪೂರ್ತಿ ತಿಂಗಳು ಒಂದು ಡೆಡಿಕೇಟೆಡ್ ಟು ಚೈಲ್ಡ್ಹುಡ್ ಕ್ಯಾನ್ಸರ್ ಆ ಥರ.
0: ಡಾಕ್ಟರ್ ಸರ್, ಈಗ ಏನಾದ್ರು ಇಂಥ ಡೇ ಇದ್ರೆ ಅದಕ್ಕೆ ಅಂತ ಘೋಷವಾಕ್ಯ ಥೀಮ್ ಅಂತ ಇರುತ್ತೆ. ಇಸ್ ದೇರ್ ಎನಿಥಿಂಗ್ ಫಾರ್ ಈ ಒಂದು ಮಂತ್?
1: ಈ ತಿಂಗಳಲ್ಲಿ ನಮ್ಮ ಈ ಚೈಲ್ಡ್ಹುಡ್ ಕ್ಯಾನ್ಸರ್ ಇಂಟರ್ನ್ಯಾಷನಲ್ ಮತ್ತೆ ಸಯೋಪ್ ಅಂತ ಒಂದಿದೆ, ಅದು ಒಂದು ಕ್ಯಾನ್ಸರ್ ಮಕ್ಕಳ ಕ್ಯಾನ್ಸರ್ ರಿಲೇಟೆಡ್ ಒಂದು ಸಂಸ್ಥೆ, ಅದು ಯುರೋಪಿನ ಸಂಸ್ಥೆ. ಇವೆರಡೂ ಸೇರಿ 2026ರಲ್ಲಿ ಟುಗೆದರ್ ಲೆಟ್ಸ್ ಟರ್ನ್ ಗೋಲ್ಡ್, ಲೆಟ್ಸ್ ಟರ್ನ್ ಸೆಪ್ಟೆಂಬರ್ ಗೋಲ್ಡ್ ಅಂತ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ಈಗ ಯೂಶ್ವಲಿ ನಾವೀಗ ಏನು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಹೇಳ್ತೀವಲ್ಲ, ಅದಕ್ಕೆ ಗೋಲ್ಡ್ ಸೆಪ್ಟೆಂಬರ್ ಅಂತಲೂ ಹೇಳ್ತೀವಿ. ಯಾಕಂದ್ರೆ ಈ ಚೈಲ್ಡ್ಹುಡ್ ಕ್ಯಾನ್ಸರ್ಗೆ ಒಂದು ಸಿಂಬಲ್ ಗೋಲ್ಡ್ ಕಲರ್. ಯಾಕೆ ಗೋಲ್ಡ್ ಕಲರ್ ಬಂತಂದ್ರೆ, ಏನು ಬಹಳ ದೊಡ್ಡ ಏನು ಕಾರಣ ಇಲ್ಲ, ಮಕ್ಕಳು ಪ್ರೀಷಿಯಸ್, ಒಂದು ಚಿನ್ನದಷ್ಟೇ ಪ್ರೀಷಿಯಸ್, ಅವರ ಜೀವನವೂ ಅಷ್ಟೇ ಪ್ರೀಷಿಯಸ್ ಅಂತ ಒಂದು ಕಾರಣ. ಮತ್ತೊಂದು, ವಿಜೇತರಿಗೆ ಗೋಲ್ಡ್ ಸಿಗುತ್ತೆ, ಯಾವುದೇ ಒಂದು ಪಂದ್ಯದಲ್ಲಿ ವಿಜೇತರಾದ್ರೆ ಅದರಲ್ಲಿ ಗೋಲ್ಡ್ ಸಿಗುತ್ತೆ. ಸೊ ಅದೇ ರೀತಿ ಈ ಮಕ್ಕಳು ಕ್ಯಾನ್ಸರ್ ವಿರುದ್ಧ ಹೋರಾಡಿ ವಿಜೇತರಾಗಿ ಅವರು ಗೋಲ್ಡ್ ಗೆಲ್ಲುವ ರೀತಿ ಆಗಲಿ ಅನ್ನೋ ಇನ್ನೊಂದು ಯೋಚನೆಯಿಂದ ಓವರ್ಆಲ್ ಗೋಲ್ಡ್ ಸೆಪ್ಟೆಂಬರ್ ಅಂತ ಅದನ್ನ ಸೆಲೆಬ್ರೇಟ್ ಮಾಡ್ತವೆ. ಸೊ ಲೆಟ್ಸ್ ಟುಗೆದರ್ ಲೆಟ್ಸ್ ಟರ್ನ್ ದಿಸ್ ಗೋಲ್ಡ್, ಲೆಟ್ಸ್ ದಿಸ್ ಟರ್ನ್ ದಿಸ್ ಸೆಪ್ಟೆಂಬರ್ ಗೋಲ್ಡ್ ಅಂತ ಒಂದು ಧ್ಯೇಯ ವಾಕ್ಯದಲ್ಲಿ ಈ ವರ್ಷ ಒಂದು ಸೆಲೆಬ್ರೇಷನ್ ಇದೆ, ಈ ತಿಂಗಳ ಸೆಲೆಬ್ರೇಷನ್.
0: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ ಹಾಗೂ ಹಿರಿಯರಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ವ್ಯತ್ಯಾಸವೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಮಕ್ಕಳಲ್ಲಿ ಕಂಡುಬರುವಂಥ ಕ್ಯಾನ್ಸರು, ನಾನು ಆಗಲೇ ಹೇಳಿದಾಗೆ, ಮುಖ್ಯವಾಗಿ ರಕ್ತದ ಕ್ಯಾನ್ಸರ್. ರಕ್ತದ ಕ್ಯಾನ್ಸರ್ ಅಂದರೆ ಬ್ಲಡ್ ಕ್ಯಾನ್ಸರ್. ಸೊ ಏನಾಗುತ್ತೆ, ರಕ್ತದಲ್ಲಿ ನಮ್ಮ ಹಲವಾರು ಕಣಗಳಿರ್ತವೆ, ಕೆಂಪು ರಕ್ತ ಕಣ ಅಂತಿದೆ, ಬಿಳಿ ರಕ್ತ ಕಣ ಅಂತಿದೆ, ಪ್ಲೇಟ್ಲೆಟ್ಸ್ ಅಂತ ಇರ್ತವೆ. ಸೊ ಏನಾಗುತ್ತೆ, ರಕ್ತದಲ್ಲಿ ಕ್ಯಾನ್ಸರ್ ಬಂದಾಗ ಕ್ರಮೇಣವಾಗಿ ಎಲ್ಲ ಕಣಗಳು ಎಷ್ಟಿರಬೇಕು ಅದಕ್ಕಿಂತ ಕಡಿಮೆ ಆಗ್ತಾ ಹೋಗ್ತವೆ. ಆದರೆ ಕೆಲ ಅವ್ರ ಅಥವಾ ಮತ್ತೆ ಏನಾಗ್ಬೋದು ಅಂದರೆ ಅತ್ಯಂತ ತುಂಬ ಜಾಸ್ತಿ ಆಗ್ಬೋದು, ಅಂದರೆ ಒಂದು ಲಿಮಿಟ್ಗಿಂತನೂ ಜಾಸ್ತಿ ಆಗೋ ಇರ್ಬೋದು ಬಿಳಿ ರಕ್ತ ಕಣ, ಆ ಥರನೂ ಪ್ರೆಸೆಂಟ್ ಆಗ್ಬೋದು. ಅಥವಾ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲ ರಕ್ತ ಕಣಗಳು ಕಡಿಮೆ ಆಗ್ತವೆ, ಕೆಂಪು ರಕ್ತ ಕಡಿಮೆ ಆಗಿ ಏನಾಗುತ್ತೆ ಅತಿ ಬೇಗ ಸುಸ್ತಾಗೋದು, ಬಿಳಿಚೋದು ಈ ಥರ ಎಲ್ಲ ಆಗುತ್ತೆ. ಏನು ಆ್ಯಕ್ಟಿವಿಟಿ ಇರಲ್ಲ, ಸ್ಟ್ರೆಂತ್ ಇರಲ್ಲ, ಸುಸ್ತಾಗುತ್ತೆ ಬೇಗ. ಮತ್ತು ಪ್ಲೇಟ್ಲೆಟ್ಗಳು ಕಡಿಮೆ ಆದಾಗ ರಕ್ತಸ್ರಾವ ಆಗುತ್ತೆ, ಪದೇ ಪದೇ ರಕ್ತಸ್ರಾವ, ಏನು ಪೆಟ್ಟಾಗದೇ ರಕ್ತಸ್ರಾವನೂ ಆಗ್ಬೋದು, ಈ ಥರ ಎಲ್ಲ ಆಗುತ್ತೆ. ಮುಖ್ಯವಾದ ಸಿಂಪ್ಟಮ್ಸ್ಗಳು ಇದು ರಕ್ತ ಕ್ಯಾನ್ಸರ್ ಇದ್ದಾಗ. ಅದೇ ಬೇರೆ ಕಡೆ ಕ್ಯಾನ್ಸರ್ ಇದ್ದಾಗ ಮಿದುಳಲ್ಲಿ ಕ್ಯಾನ್ಸರ್ ಆಯ್ತಂದರೆ ಅದಕ್ಕೆ ಅದರ ರೀತಿಯಾದ ಸಿಂಪ್ಟಮ್ಸ್ಗಳು ಬರ್ತವೆ, ಅಂದರೆ ತಲೆನೋವು ಬರೋದು, ವಾಂತಿ ಬರೋದು, ಫಿಟ್ಸ್ ರೀತಿ ಬರೋದು, ಮತ್ತು ಪ್ಯಾರಾಲಿಸಿಸ್ ಅಂತಂತಾರಲ್ಲ ಆ ಥರ ಆಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಬರ್ಬೋದು. ತಲೆನೋವು ತುಂಬ ಮುಖ್ಯವಾಗಿ ಬರ್ತವೆ ಈ ಥರ ಮಿದುಳು ಕ್ಯಾನ್ಸರ್ ಇದ್ದಾಗ. ಮತ್ತು ಇನ್ನು ಹೊಟ್ಟೆಯೊಳಗೆ ಕ್ಯಾನ್ಸರ್ ಇದ್ದಾಗ ಹೊಟ್ಟೆಯೊಳಗೆ ಗಡ್ಡೆ ರೀತಿ ಇರೋದು ಬೆಳೆಯುವಂಥದ್ದು, ಅಥವಾ ಎದೆಯಲ್ಲೇ ಕ್ಯಾನ್ಸರ್ ಇದ್ದಾಗ ಎದೆಯೊಳಗೆ ಗಡ್ಡೆ ರೀತಿ ಬೆಳೆಯುವಂಥದ್ದು, ಉಸಿರಾಡ್ಲಿಕ್ಕೆ ತ್ರಾಸಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಬರ್ಬೋದು. ವ್ಯತ್ಯಾಸ ಏನಂತಂದರೆ ದೊಡ್ಡವರಲ್ಲಿ ಹಿರಿಯರಲ್ಲಿ ಬರುವಂಥ ಕ್ಯಾನ್ಸರ್ಗಳಿಗೆ ಸ್ವಲ್ಪ ಅಂದರೆ ನಿಧಾನವಾಗಿ ಬೆಳೀತಾ ಹೋಗುತ್ತೆ, ಅದು ತುಂಬ ಕೊನೆಯ ಸ್ಟೇಜ್ ಹೋಗುತ್ತಂದ್ಕೂ ಅಷ್ಟು ಸಿಂಪ್ಟಮ್ಸ್ ಬರೋದಿಲ್ಲ. ಬಟ್ ಮಕ್ಕಳಲ್ಲಿ ಹಾಗಲ್ಲ, ಭಾಳ ವೇಗವಾಗಿ ಕ್ಯಾನ್ಸರ್ಗಳು ಬೆಳೀತವೆ, ಅದರಿಂದ ಸಿಂಪ್ಟಮ್ಸ್ಗಳು ಸ್ವಲ್ಪ ಅವರಿಗೆ ತುಲನೆಯಲ್ಲಿ ಸ್ವಲ್ಪ ವೇಗವಾಗಿ ಸಿಂಪ್ಟಮ್ಸ್ಗಳು ಬರ್ತವೆ. ತುಂಬ ವೇಗವಾಗಿ ಬೆಳೆಯೋದು ಅದೇ ರೀತಿಯೇ ಕಿಮೋಥೆರಪಿ ಅಥವಾ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಾಗ ಅಷ್ಟೇ ವೇಗವಾಗಿ ರಿಸ್ಪಾಂಡ್ ಕೂಡ ಮಾಡ್ತವೆ, ಅಷ್ಟೇ ಅದು ಒಳ್ಳೆಯದಾಗಿ ಸ್ಪಂದಿಸ್ತವೆ. ಹಿರಿಯರಲ್ಲಿ ಟ್ರೀಟ್ಮೆಂಟ್ಗಳಿಗೆ ಸ್ಪಂದನೆ ಸ್ವಲ್ಪ ಕಡಿಮೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಅದರಿಂದ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ಗೆ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ. ನಾವು ಹಿರಿಯರಲ್ಲಿ ಬರೋ ಕ್ಯಾನ್ಸರಿಗೆ ಕಂಪೇರ್ ಮಾಡಿದರೆ ಮಕ್ಕಳಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ, ಅದೇ ಕಾರಣ. ಯಾಕಂದರೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಮಕ್ಕಳಲ್ಲಿ, ಹಿರಿಯರಿಗೆ ಕಂಪೇರ್ ಮಾಡಿದರೆ. ಎರಡನೇದಾಗಿ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಗಳು ಯೂಶ್ವಲಿ ಸಾಮಾನ್ಯವಾಗಿ ನಾವು ಕೊಡುವಂಥ ಟ್ರೀಟ್ಮೆಂಟ್ಗೆ ಬಹಳ ಒಳ್ಳೆಯದಾಗಿ ಸ್ಪಂದಿಸ್ತವೆ. ಸೊ ಇದೇ ಮುಖ್ಯವಾದ ವ್ಯತ್ಯಾಸ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಸಪ್ತಾಹ. ತಿಂಗಳು ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕೊಲಜಿ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು. ಡಾಕ್ಟರ್ ಸರ್, ಈಗ ಕ್ಯಾನ್ಸರ್ ಮಕ್ಕಳಲ್ಲಿ ಜಾಸ್ತಿ ಯಾವುದು ಕಂಡು ಬರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ.
1: ಆಲ್ರೆಡಿ ಹೇಳಿದಾಗೆ ಮುಖ್ಯವಾಗಿ ಕಂಡು ಬರೋದು ರಕ್ತದ ಕ್ಯಾನ್ಸರ್,
0: ಬ್ಲಡ್ ಕ್ಯಾನ್ಸರ್
1: ಆಲ್ಮೋಸ್ಟ್ 55-60% ಅಷ್ಟು ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್. ಸೊ ಬ್ಲಡ್ ಕ್ಯಾನ್ಸರ್ ಅಂದರೆ ಅದೇ ಈಗ ಹೇಳಿದಾಗೆ ನಾನು ರಕ್ತದ ಕಣಗಳು ಕಡಿಮೆ ಆಗ್ಬೋದಿಲ್ಲ ಅತೀ ಜಾಸ್ತಿ ಆಗ್ಬೋದು, ಎಷ್ಟು ಲಿಮಿಟ್ ಇರ್ತೈತೋ ಅದಕ್ಕಿಂತ ತುಂಬ ಜಾಸ್ತಿ ಆಗ್ಬೋದು. ಆದರೆ ಸಾಮಾನ್ಯವಾಗಿ ಕಂಡು ಬರೋದು ರಕ್ತ ಕಣಗಳೆಲ್ಲ ಕಡಿಮೆ ಆಗ್ತವೆ.
0: ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈ ಒಂದು ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಮಕ್ಕಳಲ್ಲಿ ಬಂದರೆ ಕ್ಯಾನ್ಸರ್ ಅದರ ಚಿಕಿತ್ಸೆ ಮುಖಾಂತರ ಅವರು ಗುಣಮುಖರಾಗ್ತಾರೆ ಅಂತ, ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ ಸ್ವಲ್ಪ.
1: ಓಕೆ, ಸೊ ಚಿಕಿತ್ಸೆ ಅಂದರೆ ಈಗ ರಕ್ತದ ಕ್ಯಾನ್ಸರಿಗೆ ಒಂದು ಅಥವಾ ಎರಡು ರೀತಿ ಚಿಕಿತ್ಸೆ ಇದೆ. ಮುಖ್ಯವಾಗಿ ಮುಖ್ಯವಾದ ಚಿಕಿತ್ಸೆ ಅಂದರೆ ನಾವು ಇಂಜೆಕ್ಷನ್ ಅಥವಾ ಗುಳಿಗೆ ಮುಖಾಂತರ ಕೊಡುವಂಥದ್ದು ಕಿಮೋಥೆರಪಿ ಅಂತ ಹೇಳ್ತೀವಿ. ಕಿಮೋಥೆರಪಿ ಅಂದರೆ ಈಗ ಮೆಡಿಸಿನ್ ಏನು ಕೊಡ್ತೀವಲ್ಲ ಕ್ಯಾನ್ಸರ್ ಸಲುವಾಗಿ ಅದಕ್ಕೆ ಕಿಮೋಥೆರಪಿ ಅಂತ ಹೇಳ್ತೀವಿ. ಅದು ಮುಖ್ಯವಾಗಿ ರಕ್ತದ ಕ್ಯಾನ್ಸರಿಗೆ ಅದೇ ಮುಖ್ಯವಾದ ಒಂದು ಚಿಕಿತ್ಸೆ. ಅದರ ಹೊರತಾಗಿಯೂ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಈ ಥರ ಕಿಮೋಥೆರಪಿ ಕೊಟ್ಟಾಗ್ಲೂ ರಕ್ತದ ಕ್ಯಾನ್ಸರ್ ನಾವು ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಲ್ಲ, ಎಲ್ಲ ಇನ್ನೂ ಜಾಸ್ತಿ ಆಗ್ತವೆ ಕೆಲವೊಂದು ಒಂದು ರೀತಿಯ ರಕ್ತದ ಕ್ಯಾನ್ಸರ್ಗಳಲ್ಲಿ. ನಾವು ಕೊಡೋ ಏನು ಕಿಮೋಥೆರಪಿ ಇರ್ತಾವಲ್ಲ ಅದಕ್ಕೆ ತಕ್ಕ ರೀತಿ ಒಂದು ರಿಸ್ಪಾನ್ಸ್ ಬರೋದಿಲ್ಲ, ಅವಾಗ ಏನು ಮಾಡ್ತೀವಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ. ಸೊ ಅದು ಮತ್ತೊಂದು ವಿಧವಾದ ಚಿಕಿತ್ಸೆ ರಕ್ತದ ಕ್ಯಾನ್ಸರಲ್ಲಿ. ಇನ್ನು ಬಾಕಿ ಕ್ಯಾನ್ಸರ್ಗಳನ್ನು ತೊಗೊಂಡ್ರೆ ಈಗ ಬ್ರೈನಲ್ಲಿ ಆಗುವಂಥ ಬ್ರೈನ್ ಟ್ಯೂಮರ್ಗಳನ್ನು ತೊಗೊಂಡ್ರೆ ಅದರಲ್ಲಿ ಮುಖ್ಯವಾಗಿ ಮತ್ತೆ ಅದರಲ್ಲಿ ಮೂರು ವಿಧವಾದ ಟ್ರೀಟ್ಮೆಂಟ್ ಇರ್ತವೆ. ಒಂದು ಕಿಮೋಥೆರಪಿ, ಈಗ ನಾ ಹೇಳಿದಾಗೆ ಇಂಜೆಕ್ಷನ್ ಅಥವಾ ಗುಳಿಗೆ ಮುಖಾಂತರ ಕೊಡುವಂಥ ಕಿಮೋಥೆರಪಿ, ಮತ್ತೊಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಸರ್ಜಿಕಲ್ ಅಂದರೆ ಆಪರೇಷನ್ ಮಾಡಿ ಗಡ್ಡೆಯನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ. ಮೂರನೇದು ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಅಂದರೆ ಒಂದು ರೀತಿಯಾದ ವಿಕಿರಣವನ್ನು ಕ್ಯಾನ್ಸರ್ ಗಡ್ಡೆ ಕಡೆ ನಾವು ಕೊಟ್ಟು ಅದನ್ನು ಪೂರ್ತಿ ಸುಟ್ಟು ಹಾಕ್ತೀವಿ, ಆ ಥರ ಒಂದು ಟ್ರೀಟ್ಮೆಂಟ್. ಇದು ಮೂರು ವಿಧದ ಟ್ರೀಟ್ಮೆಂಟ್ ಇರ್ತವೆ ಈ ಬ್ರೈನ್ ಟ್ಯೂಮರ್ ತೊಗೊಂಡ್ರೆ. ಅದೇ ರೀತಿ ಹೊಟ್ಟೆಯಲ್ಲಾದಂಥ ಗಡ್ಡೆಗಳು ಇಲ್ಲ ಎದೆಯಲ್ಲಿ ಆಗುವಂಥ ಕ್ಯಾನ್ಸರ್ಗಳು ಈ ಥರ ಕ್ಯಾನ್ಸರ್ಗಳಿಗೂ ಅದೇ ರೀತಿ ಟ್ರೀಟ್ಮೆಂಟ್ಗಳು ಇರ್ತವೆ. ಮುಖ್ಯವಾಗಿ ಕಿಮೋಥೆರಪಿ ಕೊಡ್ತೀವಿ, ಅದಾದಮೇಲೆ ಕಿಮೋಥೆರಪಿ ಕೊಟ್ಟು ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗಿತೀವಿ. ಅಗತ್ಯವಿದ್ದಾಗ ಈ ಥರ ರೇಡಿಯೇಷನ್ ಥೆರಪಿ, ವಿಕಿರಣ ಥೆರಪಿನೂ ಕೊಡ್ತೀವಿ.
0: ಡಾಕ್ಟರ್ ಸರ್, ಈಗ ಈ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ನಡೀತಿದೆ, ಅಂತ ಸಂದರ್ಭದಲ್ಲಿ ಯಾವೆಲ್ಲ ಚಟುವಟಿಕೆಗಳು ವಿತ್ ರೆಸ್ಪೆಕ್ಟ್ ಟು ಜಾಗೃತಿ ಅಥವಾ ಅವೇರ್ನೆಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಮುಖ್ಯವಾಗಿ ಏನು ಮಾಡ್ತೀವಿ ಈ ಥರ ಒಂದು ತಿಂಗಳಲ್ಲಿ ಜಾಗೃತಿ ನಮ್ಮ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತಲ್ಲಿ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಈ ಥರ ನಾವು ಮಕ್ಕಳ ತಜ್ಞರನ್ನು ಕರೆಸಿ ಒಂದು ಟಾಕನ್ನು ಕೊಡ್ತೀವಿ, ಇಲ್ಲ ಅವರಿಗೆ ಫಸ್ಟ್ ನಾವು ಮಕ್ಕಳ ತಜ್ಞರಿಗೆ ಅವೇರ್ನೆಸ್ಸನ್ನು ಮೂಡಿಸ್ತೀವಿ. ಯಾವ್ಯಾವ ಸಿಂಪ್ಟಮ್ಸ್ ಸೈನ್ಸ್ ಇದ್ದರೆ ನೀವು ಮಕ್ಕಳನ್ನು ಒಂದು ಕ್ಯಾನ್ಸರ್ ತಜ್ಞರಿಗೆ ರೆಫರ್ ಮಾಡಬೇಕು, ಆ ಥರ ಒಂದು ಪ್ರೋಗ್ರಾಮನ್ನು ಮಾಡ್ತೀವಿ, ಒಂದು CME ಥರ ಪ್ರೋಗ್ರಾಮನ್ನು ಇಟ್ಕೋತೀವಿ. ಅದರ ಹೊರತಾಗಿಯೂ ನಾವೇನು ಮಾಡ್ತೀವಿ ಕೆಲವೊಂದು ಕಡೆ ಈಗ ಸಣ್ಣ ಸಣ್ಣ ಊರುಗಳಿಗೆ ಹೋಗಿ ಅಲ್ಲಿ ಜನರನ್ನು ಒಟ್ಟುಗೂಡಿಸಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಹೀಗೆ ಇದು ಅಂದರೆ ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ರೀತಿಯಾದಂಥ ಒಂದು ಪ್ರೋಗ್ರಾಮನ್ನು ಇಟ್ಕೋತಾರೆ. ನಾವು ಈ ತಿಂಗಳ ಒಂದು ವಿಶೇಷವಾಗಿ ಏನು ಮಾಡಿದ್ವಿ ಅಂತಂದರೆ ನಮ್ಮಲ್ಲಿ ಒಬ್ಬ ಪೇಷೆಂಟ್ ಇದ್ದು ಬ್ಲಡ್ ಕ್ಯಾನ್ಸರ್ ಪೇಷೆಂಟ್, ಅಕ್ಯೂಟ್ ಮೈಲಾರ್ಡ್ ಲುಕೀಮಿಯಾ ಅನ್ನೋ ಒಂದು ಥರದ ಬ್ಲಡ್ ಕ್ಯಾನ್ಸರ್ ಸರ್ ಅದು. ಆ ಪೇಷಂಟ್ ಇದ್ದು, ಆ ಪೇಷಂಟ್ ನಾನೀಗ ಮುಂಚೆ ಹೇಳಿದಾಗೆ ಕೆಮೊಥೆರಪಿ ಕೊಟ್ಟರು ಸರಿಯಾಗಿ ಸ್ಪಂದಿಸಲಿಲ್ಲ, ಎಷ್ಟು ಮಾಡಿದ್ರು ಕ್ಲಿಯರ್ ಆಗ್ತಾ ಇದ್ದಿದ್ದಿಲ್ಲ ಕ್ಯಾನ್ಸರ್. ಸೊ ಅವ್ರಿಗೆ ಏನು ಮಾಡಬೇಕಾಯ್ತು, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಬೇಕಾಯ್ತು. ಸೊ ಅವರು ತುಂಬ ಬಡ ಕುಟುಂಬದಿಂದ ಬಂದಂಥ ಒಂದು ಕುಟುಂಬ ಅದು, ಅಂದ್ರೆ ಫ್ಯಾಮಿಲಿ. ಸೊ ಅವರಿಗೆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟ್, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅದು. ಸೊ ಅವರಿಗೆ ಅದನ್ನ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಭರಿಸಲಿಕ್ಕೆ ವೆಚ್ಚ ಭರಿಸಲಿಕ್ಕೆ ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಅದರಿಂದ ಈ ಮಂತನ್ನು ಅವ್ರನ್ನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ತಗೊಂಡಿದ್ವಿ. ಈ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಒಂದು ವಿಶೇಷ ಅನ್ನೋ ರೀತಿಯೇ ಏನಾಯ್ತಂದ್ರೆ, ನಾವು ಬಹಳಷ್ಟು ಈ ಆರ್ಗನೈಸೇಷನ್ಸ್ನ ಎನ್ ಜಿ ಒಸ್ಗಳು ಮತ್ತು ಫಂಡ್ ರೇಸಿಂಗ್ ಆರ್ಗನೈಸೇಷನ್ಸ್ ಇರ್ತಾವಲ್ಲ, ಅವ್ರುಗಳಿಗೆ ಅಪ್ಲೈ ಮಾಡಿ ಸಂಪೂರ್ಣವಾಗಿ ಅವರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟನ್ನು ಈ ಥರ ಫಂಡ್ ರೇಸ್ ಮಾಡಿನೇ ಮಾಡಿದ್ವಿ. ಸೊ ಈ ತಿಂಗಳ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಮೊದಲನೇ ವಾರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಅಂತ ತೊಗೊಂಡಿದ್ವಿ. ಅದು ಆಲ್ಮೋಸ್ಟ್ 3-4 ವಾರಗಳ ಒಂದು ಪ್ರೊಸೀಜರ್ ಅದು. ಸೊ ಈಗ ಆಲ್ಮೋಸ್ಟ್ ಈಗ ಒಂದು 3-4 ದಿವಸದ ಮುಂಚೆ ಡಿಸ್ಚಾರ್ಜ್ ಮಾಡಿದ್ವಿ ಪೇಷಂಟನ್ನ. ಸಂಪೂರ್ಣ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಎನ್ ಜಿ ಒ ಸಪೋರ್ಟಿಂದ ಮತ್ತು ನಮ್ಮ ಹಾಸ್ಪಿಟಲ್ ಅವರು ಸಪೋರ್ಟ್ ಮಾಡಿದರು, ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದರು, ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮ್ಮ ಆಸ್ಪತ್ರೆಯವರನ್ನು. ಅದರ ಜೊತೆಗೆ ಎನ್ ಜಿ ಒಗಳ ಸಪೋರ್ಟ್, ಸಂಘ ಸಂಸ್ಥೆಗಳ ಸಪೋರ್ಟು, ಈ ಥರ CM ಫಂಡ್ ಸಪೋರ್ಟು, ಪ್ರೈಮ್ ಮಿನಿಸ್ಟರ್ ಫಂಡ್ ಸಪೋರ್ಟ್, ಈ ಥರ ಎಲ್ಲ ಒಂದು ಸಪೋರ್ಟ್ ಸಿಸ್ಟಮಿಂದನೇ ಕಂಪ್ಲೀಟಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟನ್ನು ಯಶಸ್ವಿಯಾಗಿ ಮಾಡಿದ್ವಿ. ಅದು ನಾವು ಈ ತಿಂಗಳು ಮಾಡಿದಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಕ್ಯಾನ್ಸರ್ ಅವೇರ್ನೆಸ್ ಮಂತಿಗೆ. ಸೊ ಭಾಳಷ್ಟು ಆಸ್ಪತ್ರೆಯಲ್ಲಿ ಭಾಳ ರೀತಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಿರ್ತಾರೆ.
0: ಬಹಳ ಉತ್ತಮವಾದ ಒಂದು ವಿಷಯವನ್ನು ತಾವು ತಿಳಿಸಿಕೊಟ್ರಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಆ ಒಂದು ಎಕ್ಸಾಂಪಲ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ತಾವೇ ಹೇಳಿದ್ರಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಹಳಷ್ಟು ಜನರ ಒಂದು ಪ್ರಶ್ನೆ ಆಗಿರುತ್ತೆ, ಕ್ಯಾನ್ಸರ್ ಅಂತ ಬಂದ ತಕ್ಷಣ ಅವರ ತಲೆಯಲ್ಲಿ ಬರುತ್ತೆ ಕೀಮೋಥೆರಪಿ, ಅದ್ರದ್ದು ಏನಾದರೂ ಆಫ್ಟರ್ ಇಫೆಕ್ಟ್ಸ್ ಇರುತ್ತಾ ವೈದ್ಯರ, ಅದನ್ನ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹಾಂ, ಸೊ ಕೀಮೋಥೆರಪಿ ಸಾಮಾನ್ಯವಾಗಿ ಕೊಡುವಂಥ ಒಂದು ಚಿಕಿತ್ಸೆ ಕ್ಯಾನ್ಸರಿಗೆ. ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಒಂದು ಇಫೆಕ್ಟ್ ಬರ್ತದೆ ಅಂದರೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ. ಯಾವುದೇ ಒಂದು ಮೆಡಿಸಿನ್ ತೊಗೊಂಡ್ರು, ಸಿಂಪಲ್ ಕೋಲ್ಡ್ ಕಾಫ್ ಮೆಡಿಸಿನ್ ತೊಗೊಂಡ್ರು, ಅದಕ್ಕೆ ಎಷ್ಟು ಇಫೆಕ್ಟ್ ಇರ್ತಾವೋ ಅದಕ್ಕಷ್ಟೇ ಸೈಡ್ ಎಫೆಕ್ಟ್ಸ್ ಇರ್ತವೆ. ಅದರಲ್ಲಿ ನಾವು ನೋಡಬೇಕಾಗತ್ತೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದೆಯೋ, ಅದರದ್ದು ಇಫೆಕ್ಟ್ ಒಳ್ಳೆ ಇಫೆಕ್ಟ್ ಜಾಸ್ತಿ ಇದೆ ಅಂತ ನೋಡಿ ಅದನ್ನು ನಾವು ಟ್ರೀಟ್ಮೆಂಟಾಗಿ ಉಪಯೋಗಿಸ್ತೇವೆ. ಅದೇ ರೀತಿ ಕೀಮೋಥೆರಪಿ ಅನ್ನೋದು ತುಂಬ ಸ್ಟ್ರಾಂಗ್ ಮೆಡಿಸಿನ್ಸ್, ಅವು ಸಿಂಪಲ್ ಜ್ವರದ ರೀತಿ ಮೆಡಿಸಿನ್ ಅಲ್ಲ. ಯಾಕಂದರೆ ದೇಹದೊಳಗೆ ಹುಟ್ಟಿರುವಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನು ಸಂಪೂರ್ಣವಾಗಿ ತೆಗಿತಾವೆ. ಆ ಥರದ ಒಂದು ಸ್ಟ್ರಾಂಗ್ ಮೆಡಿಸಿನ್ಸ್, ಖಂಡಿತವಾಗಿ ಅವುಗಳ ಸೈಡ್ ಇಫೆಕ್ಟ್ಸ್ ಇರ್ತವೆ. ಮುಖ್ಯವಾಗಿ ಕೀಮೋ ಕೊಟ್ಟ ನಂತರ ಬರುವಂಥ ಸೈಡ್ ಇಫೆಕ್ಟ್ಸ್ ತುಂಬ ಜಾಸ್ತಿ, ಹಿಂಗೆ ವಾಂತಿ ಬರೋದು, ಪದೇ ಪದೇ ಹೊಟ್ಟೆ ನೋವು, ವಾಂತಿ, ತಲೆನೋವು ಬರೋದು, ಜ್ವರ ಬರೋದು, ಇನ್ಫೆಕ್ಷನ್ ಆಗ್ಬೋದು, ಸೀರಿಯಸ್ ಇನ್ಫೆಕ್ಷನ್ ಆಗ್ಬೋದು, ಈ ಥರದ ಸೈಡ್ ಇಫೆಕ್ಟ್ಸ್ಗಳು ಬರ್ತವೆ. ನೀವು ಲಾಂಗ್ ಟರ್ಮಲ್ಲಿ ಕೇಳ್ತಿದ್ದೀರಾ ಅಂದರೆ ಎಲ್ಲ ಕೀಮೋಥೆರಪಿ ಔಷಧಿಗಳಿಗೂ ಇರಲ್ಲ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್, ಬಟ್ ಕೆಲವೊಂದು ಕೀಮೋಥೆರಪಿ ಔಷಧಿಗಳಿಗೆ ಇರ್ಬೋದು. ಅಂದರೆ 10 ವರ್ಷ ನಂತರ 15 ವರ್ಷ ನಂತರ ಬರುವಂಥ ಸೈಡ್ ಇಫೆಕ್ಟ್ಸ್ಗಳು, ಉದಾಹರಣೆಗೆ ಹಾರ್ಟ್ ಫಂಕ್ಷನ್ಸ್, ಅದರ ಮೇಲೆ ಕ್ರಮೇಣವಾಗಿ ನಮ್ಮ ಕೀಮೋಥೆರಪಿಯ ಒಂದು ಇಫೆಕ್ಟ್ ಬರ್ಬೋದು. ಕ್ರಮೇಣವಾಗಿ ಅಂದರೆ ಈಗ ಏನೊಂದು 60-70 ವರ್ಷದಲ್ಲಿ ಏನು ಹೃದಯದ ಏನು ಕೆಲಸ ಇರ್ತವೆ ಕಡಿಮೆ ಆಗ್ಬೋದಲ್ಲ, ಅಷ್ಟೇ ಆ ಹೃದಯದ ಫಂಕ್ಷನ್ ಏನು ಕಡಿಮೆ ಏನು ಯಾವ ಪ್ರಮಾಣದಲ್ಲಾಗುತ್ತೆ ಅದೇ ಒಂದು ಮಕ್ಕಳಲ್ಲೂ ಆಗ್ಬೋದು. ಎಲ್ಲರಿಗೂ ಆಗಲ್ಲ, 5-10% ಮಕ್ಕಳಲ್ಲಿ ಈ ಥರ ಆಗ್ಬೋದು. ಇಲ್ಲ ಅವರ ಫರ್ಟಿಲಿಟಿಯಲ್ಲಿ ಕೆಲವೊಂದು ಕೀಮೋಥೆರಪಿ ಕೊಟ್ಟಾಗ ಸಮಸ್ಯೆ ಬರ್ಬೋದು. ಅಂದರೆ ಒಂದು 10-15% ಮಕ್ಕಳಲ್ಲಿ ಅವರ ಫರ್ಟಿಲಿಟಿ ಪ್ರಾಬ್ಲಮ್ ಬರ್ಬೋದು ಭವಿಷ್ಯದಲ್ಲಿ, ಈ ಥರ ಆಗ್ಬೋದು. ಇಲ್ಲ ಅವರ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಗ್ಬೋದು, ಅಂದರೆ ಎಷ್ಟು ಹೈಟ್ ಎಷ್ಟು ವೆಯ್ಟ್ ಬೆಳಿಬೇಕಾಗಿತ್ತು ಲಾಂಗ್ ಟರ್ಮಲ್ಲಿ ಅಷ್ಟು ಹೈಟನ್ನು ಅಚೀವ್ ಮಾಡದೇ ಇರ್ಬೋದು. ಬಟ್ ಇವೆಲ್ಲ ಅಗೇನ್ 80-85% ಮಕ್ಕಳಲ್ಲಿ ಏನೂ ಆಗಲ್ಲ, ಎಲ್ಲ 10-15% ಮಕ್ಕಳಲ್ಲಿ ಈ ಥರ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಬಟ್ ಈ ಸೈಡ್ ಎಫೆಕ್ಟ್ಗಳನ್ನು ಹಂಚಿಕೊಂಡು ನಾವು ಕೀಮೋಥೆರಪಿ ಕೊಟ್ಟಿಲ್ಲ ಅಂದರೆ 100% ಡೆತ್ ಆಗುತ್ತೆ. ಈ ಥರ ಸೈಡ್ ಎಫೆಕ್ಟ್ಸ್ ಬರಲಿಕ್ಕೆ ಫಸ್ಟ್ ಮಕ್ಕಳು ಬದುಕಿರಬೇಕು, ಹೌದಲ್ವ? ಸೊ ಮಕ್ಕಳು ಬದುಕಿರಬೇಕು ಅಂದರೆ ಇವೆಲ್ಲ ಔಷಧಿ ಕೊಡಲೇಬೇಕು. ಅದು ಈಗ ಮುಂಚೆ ಕಂಪೇರ್ ಮಾಡಿದರೆ ಮುಂಚಿನ ಏನು ಕೀಮೋಥೆರಪಿಗಳು ಇರ್ತಿದ್ವು ಅವುಗಳಿಗೆ ಕಂಪೇರ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಕಡಿಮೆ. ಯಾಕಂದರೆ ಈ ವಿಷಯದ ಬಗ್ಗೆ ಬಹಳಷ್ಟು ರಿಸರ್ಚ್ಗಳು ನಡೀತಿವೆ, ಬಹಳಷ್ಟು ಸಂಶೋಧನೆಗಳು ಆಗ್ತಾ ಇವೆ ಈ ಥರ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸನ್ನು ಹೇಗೆ ಕಡಿಮೆ ಮಾಡಬೇಕು, ಹೇಗೆ ಕಂಟ್ರೋಲಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ. ಅದರಿಂದ ಆಗ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಆಗಿದೆ ಈ ಥರ ಸೈಡ್ ಎಫೆಕ್ಟ್ಸ್. ಬಟ್ ಈಗಲೂ ಇದೆ, ಕಂಪ್ಲೀಟಾಗಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈಗಲೂ ಇದೆ, ಮುಂಚೆಗಿಂತ ಸ್ಥಿತಿ ಬೆಟರ್ ಆಗಿದೆ.
0: ಡಾಕ್ಟರ್ ಸರ್, ವಿತ್ ರೆಸ್ಪೆಕ್ಟ್ ಟು ಈ ಮಂತ್, ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಜನರು ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತಿ ಆಗಿದ್ದಾರೆ, ಆ್ಯಂಡ್ ಈ ಒಂದು ವಿಷಯದ ಕುರಿತು ಪಾಲಕರೇ ಆಫ್ಕೋರ್ಸ್ ಬಿಕಾಸ್ ಅವರೇ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ ಮಕ್ಕಳಿಗೆ, ಅವರು ಎಷ್ಟು ಜಾಗೃತಿ ಆಗಿದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಓಕೆ, ಜಾಗೃತಿ ಪ್ರತಿ ವರ್ಷ ನಾವು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಅದರ ಫಲವಾಗಿ ಜಾಗೃತಿ ಹೆಚ್ಚಿನ ಈಗೀಗ ಪೇರೆಂಟ್ಸಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಜಾಸ್ತಿ ಆಗ್ತಾ ಇವೆ. ಈಗ ಒಂದು 25-30 ವರ್ಷದ ಹಿಂದೆ ನೀವು ತೊಗೊಂಡ್ರೆ, ನಾನು ಮುಂಚೆನೆ ಹೇಳಿದಾಗೆ ಕ್ಯಾನ್ಸರ್ ಮಕ್ಕಳಲ್ಲಿ ಬರುತ್ತೆ ಅಂದರೆ ಯಾರೂ ನಂಬ್ತಿದ್ದಿಲ್ಲ ಜನಸಾಮಾನ್ಯರು. ಆದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾದಿಂದ ಅಥವಾ ಈ ಥರ ಪ್ರೋಗ್ರಾಮ್ಗಳಿಂದ ಏನಾಗ್ತಿದೆ, ಎಲ್ಲರಿಗೂ ಅಂದರೆ ಈಗ ಪೇರೆಂಟ್ಸಿಗೂ ಒಂದು ಈ ಥರ ಒಂದು ಯೋಚನೆಗಳು ಬರ್ತಿದ್ದಾವೆ. ಅಂದರೆ ಮಕ್ಕಳಲ್ಲೂ ಕ್ಯಾನ್ಸರ್ ಆಗ್ಬೋದು, ಕ್ಯಾನ್ಸರ್ ಅಸಾಧ್ಯ ಅಂತಲ್ಲ ಮಕ್ಕಳಲ್ಲಿ, ಆ ಥರ ಒಂದು ಅವೇರ್ನೆಸ್ ಬರ್ತಿದೆ. ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದರೆ ಯಾವ ರೀತಿ ಸಿಂಪ್ಟಮ್ಸ್ ಬರ್ಬೋದು, ಪದೇ ಪದೇ ಜ್ವರ ಬರ್ಬೋದು, ನಾನು ಮುಂಚೆ ಹೇಳಿದಂಗೆ ರಕ್ತಸ್ರಾವ ಆಗ್ಬೋದು, ಇಲ್ಲ ರಕ್ತ ಕಡಿಮೆ ಆಗಿ ಏನಾದರೂ ಪದೇ ಪದೇ ಆಯಾಸ ಆಗೋದು, ಅವ್ರಿಗೆ ಆಟ ಆಡಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಇರಲ್ಲ, ಎನರ್ಜಿ ಇಲ್ಲೇ ಇರೋ ರೀತಿ ಮಕ್ಕಳು ಫೀಲ್ ಆಗ್ಬೋದು, ಈ ಥರ ತುಂಬ ದಿನ ಆಗ್ತಿದೆ ಅಂದರೆ ಇತ್ತೀಚೆಗೆ ಪೇರೆಂಟ್ಸ್ಗಳಿಗೆ ಅದೊಂದು ಯೋಚನೆ ಬರ್ತಿದೆ, ನಮ್ಮ ಮಗುಗೆ ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇರ್ಬೋದಾ, ಕ್ಯಾನ್ಸರ್ ರೀತಿ ಏನಾದರೂ ಇರ್ಬೋದಾ ಅಂತ ಪೇರೆಂಟ್ಸ್ಗಳಿಗೆ ಇತ್ತೀಚೆಗೆ ಅವರಿಗೆ ಈ ಥರದ ಯೋಚನೆ ಬಂದು ನಮ್ಮನ್ನು ಕನ್ಸಲ್ಟ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಅವೇರ್ನೆಸ್ ಚೆನ್ನಾಗಿದೆ, ಬಟ್ ಇನ್ನೂ ಈಗ ಸಣ್ಣ ಸಣ್ಣ ಗ್ರಾಮಗಳಿಗೆ ಹೋದರೆ ಇಲ್ಲ ಸಣ್ಣ ಸಣ್ಣ ಊರುಗಳಿಗೆ ಹೋದರೆ ಎಲ್ಲಿ ಎಜುಕೇಷನ್ ಕಡಿಮೆ ಇದೆ ಅಂತ ಜಾಗಕ್ಕೆ ಹೋದರೆ ಅಲ್ಲಿ ಅವರಿಗಿನ್ನೂ ಅವೇರ್ನೆಸ್ ಇರಲ್ಲ, ಮತ್ತು ಕ್ಯಾನ್ಸರಿಂದ ಎಷ್ಟು ಸೀರಿಯಸ್ ವಿಷಯ ಅನ್ನೋದ್ರ ಬಗ್ಗೆನೂ ಜಾಸ್ತಿ ಅವೇರ್ನೆಸ್ ಇರಲ್ಲ. ಇನ್ನೂ ಒಂದು ಎರಡು ದಿವಸ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಬಿಟ್ರೆ ಮುಗೀತು ಕ್ಯಾನ್ಸರ್ ಅಂತ ಭಾಳಷ್ಟು ಜನರ ಯೋಚನೆ ಇನ್ನೂ ಇದೆ. ಸೊ ಇನ್ನೂ ಜಾಗೃತಿ ಜಾಸ್ತಿ ಬರಬೇಕಾಗಿದೆ, ಆದರೆ ಮುಂಚೆಗೆ ಹೋಲಿಸಿದ್ರೆ ಈಗ ತುಂಬ ಬೆಟರ್.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ ವಿಷಯ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ನಿರಂಜನ್ ಹೆಗ್ಡೆಯವರು. ಡಾಕ್ಟರ್ ಸರ್, ಈಗ ತಮ್ಮ ಉತ್ತರದಲ್ಲಿ ಕ್ಯಾನ್ಸರ್ ಎಷ್ಟು ಸೀರಿಯಸ್ ಇರಬಹುದು ಅಂತ ತಿಳಿಸಿದ್ರಿ. ಡಾಕ್ಟರ್ ಸರ್, ಚಿಕಿತ್ಸೆ ಆದ ತಕ್ಷಣ ತಗೊಳ್ಳೋ ಕಾಳಜಿ, ಆಮೇಲೆ ಚಿಕಿತ್ಸೆ ಆದ ತಕ್ಷಣ ಏನಾದರೂ ಸೈಡ್ ಎಫೆಕ್ಟ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಮಕ್ಕಳಿಗೆ ಏನು ಕೀಮೋಥೆರಪಿಯನ್ನು ಕೊಡ್ತೀವಿ ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ, ಅದರಿಂದ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ. ಯಾಕಂದರೆ ಏನು ಕೀಮೋಥೆರಪಿ ಅನ್ನೋದು ಕೊಡ್ತೀವಿ ಅದು ನಮ್ಮ ಮಗುವಿನ ದೇಹದೊಳಗೆ ಏನು ಕ್ಯಾನ್ಸರ್ ಇರ್ತಾವಲ್ಲ ಅದನ್ನ ಒಂದು ಬೇರಿಂದ ಕಿತ್ತೊಗೆಯುವಂಥ ಒಂದು ಟ್ರೀಟ್ಮೆಂಟ್, ತುಂಬ ಸ್ಟ್ರಾಂಗ್ ಇರ್ತವೆ. ಮತ್ತು ಅದು ಏನಾಗುತ್ತೆ, ನಮ್ಮ ದೇಹದಲ್ಲಿ ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬಾಕಿ ಜಾಗಗಳಿಗೂ ಹೋಗಿ ಅದು ಒಂದು ತನ್ನ ಪ್ರಭಾವವನ್ನು ಬೀರುತ್ತೆ, ಆವಾಗ ಸೈಡ್ ಎಫೆಕ್ಟ್ಸ್ಗಳು ಬರ್ತವೆ. ಸೊ ಮುಖ್ಯವಾದ ಸೈಡ್ ಎಫೆಕ್ಟ್ಸ್ಗಳು ಏನೇನಂದರೆ ಪದೇ ಪದೇ ಜ್ವರ ಬರೋದು. ಪದೇ ಪದೇ ಜ್ವರ ಅಂದರೆ ಏನಾಗುತ್ತೆ, ಇಂಥ ಮಕ್ಕಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರ್ತವೆ ಬಾಕಿ ಮಕ್ಕಳಿಗಿಂತ, ಯಾಕಂದರೆ ಕೀಮೋಥೆರಪಿ ಇಫೆಕ್ಟಿಂದ ಅವರ ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಸಿಂಪಲ್ ಜ್ವರ ಬಂದರೂ ತುಂಬ ಸೀರಿಯಸ್ ಆಗಿ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ ಆಗ್ಬೋದು, ಒಂದು ICUದಲ್ಲಿ ಭರ್ತಿ ಮಾಡುವಂಥ ಪರಿಸ್ಥಿತಿನೂ ಬರುವುದು, ಆ ಥರ ಒಂದು ಸೀರಿಯಸ್ ಸೈಡ್ ಎಫೆಕ್ಟ್ ಆಗ್ಬೋದು. ಅದು ಬಿಟ್ಟು ಬೇರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ಅಂದರೆ ಕೆಲವೊಂದು ಕೀಮೋಥೆರಪಿ ಕೊಟ್ಟಾಗ ಸ್ವಲ್ಪ ವಾಂತಿ ಬರ್ತವೆ. ಸೊ ಪದೇ ಪದೇ ಮಕ್ಕಳಲ್ಲಿ ವಾಂತಿ ಬರ್ಬೋದು, ಅದಕ್ಕೆ ವಾಂತಿ ಬರದೇ ರೀತಿ ಔಷಧಿಯನ್ನು ಇಂಜೆಕ್ಷನ್ ಅನ್ನು ಕೊಡ್ತೀವಿ, ಆದ್ರೂ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ವಾಂತಿ ಬರ್ಬೋದು, ಅವರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ಬಿಟ್ಟು ಸ್ವಲ್ಪ ಹೊಟ್ಟೆ ನೋವು ಬರೋದು ಇಲ್ಲ ಸ್ವಲ್ಪ ಬೇದಿ ರೀತಿ ಆಗುವಂಥದ್ದು ಈ ಥರ ಆಗ್ಬೋದು. ಅದು ಬಿಟ್ಟು ಕೂದಲು ಉದುರ್ತವೆ, ಇದು ಒಂದು ಸೈಡ್ ಎಫೆಕ್ಟು. ಇದು ಏನು ಮೇಜರ್ ಸೈಡ್ ಎಫೆಕ್ಟ್ ಅಲ್ಲ, ಆದರೆ ಪೇರೆಂಟ್ಸ್ಗಳಿಗೆ ಇದು ತುಂಬ ಮುಖ್ಯವಾಗ್ತವೆ. ಯಾಕಂದರೆ ಹೊರಗಡೆಯಿಂದ ಏನು ಅಪಿಯರೆನ್ಸ್ ಇರ್ತಾವಲ್ಲ ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಮಕ್ಕಳು ಕೂದಿಲ್ಲ ಅಂದರೆ ಅವರಿಗೆ ಅದೊಂದು ರೀತಿ ನಾಚಿಕೆ ರೀತಿ ಅನಿಸುತ್ತೆ, ಆ ಥರ ಎಲ್ಲ ಆಗ್ಬೋದು. ಆದರೆ ನಮಗೆ ಕೇಳಿದ್ರೆ ಅದು ಅಷ್ಟು ದೊಡ್ಡ ಸೈಡ್ ಎಫೆಕ್ಟ್ ಅಲ್ಲ. ಅದು ಬಿಟ್ಟರೆ ಹಸಿವು ಕಡಿಮೆ ಆಗ್ಬೋದು, ಬಾಯೊಳಗೆ ಹುಣ್ಣಾಗ್ಬೋದು, ಹೊಟ್ಟೆಯೊಳಗೆ ಹುಣ್ಣಾಗ್ಬೋದು, ಮತ್ತು ಸ್ವಲ್ಪ ಬ್ಲೀಡಿಂಗ್ ಪ್ರಾಬ್ಲಮ್ ಬರ್ಬೋದು, ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಬರ್ತವೆ. ಇದು ಅಂದರೆ ಕೀಮೋಥೆರಪಿ ಕೊಟ್ಟ ನಂತರ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಬರೋದು ಎಕ್ಸ್ಪೆಕ್ಟೆಡೇ ಇದ್ದಾವೆ. ಆದರೆ ಇವೆಲ್ಲ ಏನು ಪರ್ಮನೆಂಟ್ ಸೈಡ್ ಎಫೆಕ್ಟ್ಸ್ಗಳಲ್ಲ, ನಮ್ಮ ಬಾಡಿ ಕೀಮೋಥೆರಪಿಯಿಂದ ರಿಕವರ್ ಆಗ್ತಿದ್ದಂಗೆ ಎಲ್ಲ ಸೈಡ್ ಎಫೆಕ್ಟ್ಸ್ಗಳು ಅದಾಗದೆ ಮಾಯ ಆಗ್ತವೆ.
0: ಡಾಕ್ಟರ್ ಸರ್, ಈ ಒಂದು ವಿಷಯದ ಕುರಿತು ನೀವು ಹೇಳಿದ್ರಿ ಗೌಟಿ ಔಷಧಿ, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ಪೇಷಂಟ್ಸು ಆ್ಯಂಡ್ ಅವರ ಫ್ಯಾಮಿಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಏನಿರುತ್ತೆ ಅಥವಾ ಏನು ರೂಟೀನ್ ಟ್ರೀಟ್ಮೆಂಟ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಯು ಆಲ್, ಅದನ್ನು ಬಿಟ್ಟು ಈ ಒಂದು ವಿಷಯಕ್ಕೆ ಬಹಳ ಜಾಸ್ತಿ ಹೋಗ್ಬಿಡ್ತಾರೆ, ಅಂಥ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಏನಾಗುತ್ತಂದರೆ ಈಗ ಹಳ್ಳಿ ಔಷಧಿ ಏನು ಮಾಡ್ತೀವಲ್ಲ, ಹಳ್ಳಿ ಔಷಧಿಯಿಂದ ಬಹಳಷ್ಟು ರೋಗಗಳಿಗೆ ಟ್ರೀಟ್ಮೆಂಟ್ ಆಗುತ್ತೆ, ಒಪ್ತೀನಿ, ಅದು ಆಗಲ್ಲ ಅಂತ ಹೇಳಲ್ಲ ನಾನು. ಆದರೆ ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ಗಳಿಗೆ ಹಳ್ಳಿ ಔಷಧಿಯಿಂದ ಯಾವುದೇ ರೀತಿ ಕ್ಯೂರ್ ಆಗಲ್ಲ. ಸೊ ಅದನ್ನು ಜನರು ಅರ್ಥಕೋಬೇಕು ಫಸ್ಟು. ಜನರಲ್ಲಿ ಒಂದು ಏನು ತಪ್ಪು ಭಾವನೆ ಇದೆ ಅಂದರೆ ಹಳ್ಳಿ ಔಷಧಿ ಮಾಡಿದ್ರೆ ಬಹಳ ಒಳ್ಳೆ ಎಫೆಕ್ಟ್ ಆಗುತ್ತೆ, ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆ ಥರ ಏನಿಲ್ಲ, ಏನೂ ಸೈಡ್ ಎಫೆಕ್ಟ್ ಆಗ್ತಿಲ್ಲ ಅಂದರೆ ಅದ್ರ ಎಫೆಕ್ಟು ಏನಿಲ್ಲ ಅಂತಲೇ ಅರ್ಥ. ನಾನು ಮುಂಚೆನೆ ಹೇಳಿದೆ, ಯಾವುದಾದ್ರೂ ಒಂದು ಔಷಧಿ ನೀವು ತೊಗೊಂಡ್ರೆ ಅದರಲ್ಲಿ ಒಂದು ಒಳ್ಳೆ ಎಫೆಕ್ಟ್ ಇದೆ ಅಂದರೆ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, ಅದು ಮೆಡಿಸಿನ್ಗಳ ಸಾಮಾನ್ಯ ಲಕ್ಷಣ. ಯಾಕಂದರೆ ನಾವು ಮೆಡಿಸಿನ್ ಕೊಡೋದು, ಈಗ ಹೊಟ್ಟೆಯೊಳಗೆ ಕ್ಯಾನ್ಸರ್ ಇತ್ತಂದರೆ ಹೊಟ್ಟೆಯೊಳಗೆ ಕ್ಯಾನ್ಸರಿಗೆ ಅಷ್ಟೇ ಹೋಗುವಂಥ ಮೆಡಿಸಿನ್ ಕೊಡ್ಲಿಕ್ಕೆ ಬರಲ್ಲ. ನೀವು ಬಾಯಿಂದ ಮೆಡಿಸಿನ್ ತೊಗೊಂಡ್ರಿ ಅಂದರೆ ರಕ್ತಕ್ಕೆ ಹೋಗಿ ರಕ್ತದಿಂದ ಎಲ್ಲ ಕಡೆ ಹೋಗುತ್ತೆ ಮೆಡಿಸಿನ್, ಹೌದಾ? ಅದು ಬರೀ ಕ್ಯಾನ್ಸರ್ ಮೇಲೆ ಅಷ್ಟೇ ಪ್ರಭಾವ ಮಾಡಲ್ಲ, ಬೇರೆ ಕಡೆಯೂ ಪ್ರಭಾವ ಮಾಡುತ್ತೆ. ಬೇರೆ ಕಡೆ ಪ್ರಭಾವ ಮಾಡಿದಾಗ ಏನಾಗುತ್ತೆ, ಸೈಡ್ ಎಫೆಕ್ಟ್ಗಳು ಬರ್ತವೆ, ಹೌದಾ? ಈಗ ಏನಾಗುತ್ತೆ, ಆ ಒಂದು ಯೋಚನೆಯಲ್ಲಿ ಬಹಳಷ್ಟು ಪೇರೆಂಟ್ಸ್, ಸ್ವಲ್ಪ ಪರ್ಟಿಕ್ಯುಲರ್ಲಿ ಎಜುಕೇಷನ್ ಕಡಿಮೆ ಇರುವಂಥ ಪೇರೆಂಟ್ಸ್ ಅಂದರೆ ಅಷ್ಟು ಮಾಹಿತಿ ಇಲ್ಲದೆ ಇರುವಂಥ ಒಂದು ಪೋಷಕರು ಏನಿರ್ತಾರೆ, ಅವರು ಈ ಥರ ಹಳ್ಳಿ ಔಷಧಿ ಮಾಡ್ತೀವಿ ಅದರಲ್ಲೇ ಸರಿಯಾಗ್ಬಿಡುತ್ತೆ ಅಂದ್ಕೊಂಡು ಹೋಗ್ತವೆ. ಆದರೆ ಹಳ್ಳಿ ಔಷಧಿಯಲ್ಲಿ ಕ್ಯಾನ್ಸರ್ ಅಂತ ಮಹಾಮಾರಿಯನ್ನು ಟ್ರೀಟ್ ಮಾಡಲಿಕ್ಕಾಗಲ್ಲ, ಅದು ಮಹಾನ್ ಕಾಯಿಲೆ. ಅದು ಅದನ್ನು ಒಂದು ಗುಣಪಡಿಸಲಿಕ್ಕೆ ಕೀಮೋಥೆರಪಿ ಅಂತ ಸ್ಟ್ರಾಂಗ್ ಮೆಡಿಸಿನ್ಸ್ ಬೇಕೇ ಬೇಕು. ಕೀಮೋಥೆರಪಿ ಜೊತೆಗೆ ಅವಶ್ಯಕತೆ ಬಿದ್ದರೆ ಆಪರೇಷನ್ ಮಾಡಿ ತೆಗಿಬೇಕು ಗಡ್ಡೆನ, ಅವಶ್ಯಕತೆ ಬಿದ್ದರೆ ರೇಡಿಯೇಷನ್ ಥೆರಪಿಯನ್ನು ಕೊಡಬೇಕು, ಇದೆಲ್ಲ ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಅದು ಬಿಟ್ಟು ಟಾರ್ಗೆಟೆಡ್ ಥೆರಪೀಸ್ ಅಂತ ಇತ್ತೀಚೆಗೆ ಬರ್ತಿದ್ದಾವೆ, ಅಂದರೆ ಅವು ಸ್ವಲ್ಪ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸು, ಬಟ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುವಂಥ ಟ್ರೀಟ್ಮೆಂಟ್, ತುಂಬ ಒಂದು ಭರವಸೆ ಮೂಡಿಸಿರುವಂಥ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೆಲ್ಲ ಇವೆಲ್ಲ ನಾವು ಕೊಡ್ಬೋದು. ಅದು ಹೊರತಾಗಿ ಬರೀ ಹಳ್ಳಿ ಔಷಧಿಯಿಂದನೇ ಸಂಪೂರ್ಣವಾಗಿ ಗುಣಮುಖ ಮಾಡ್ಬೋದು ಅನ್ನೋದು ತಪ್ಪು.
0: ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಒಬ್ಬ ಮಗುವಿನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ತಕ್ಷಣ ತಗೊಳ್ಳೋ ಕಾಳಜಿ ಯಾವೆಲ್ಲ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ನಂತರ ತಗೊಳ್ಳುವಂಥ ಒಂದು ಕಾಳಜಿ ಅಂದರೆ ಮುಖ್ಯವಾಗಿ ಕ್ಯಾನ್ಸರ್ ಏನು ಕೀಮೋಥೆರಪಿಯನ್ನು ಕೊಡ್ತೀವಿ ಅದರಲ್ಲಿ ಮುಖ್ಯವಾಗಿ ಅತ್ಯಂತ ಒಂದು ಡೇಂಜರಸ್ ಸೈಡ್ ಎಫೆಕ್ಟ್ ಅಂತ ಏನು ಅನ್ಬೋದು ಅದಂದರೆ ಇನ್ಫೆಕ್ಷನ್ ಆಗೋದು. ಯಾಕಂದರೆ ಕೀಮೋಥೆರಪಿ ನಾವು ಏನು ಕೊಡ್ತೀವಿ ಅದು ಕೊಟ್ಟ ನಂತರ ಏನಾಗುತ್ತೆ, ನಮ್ಮ ಸೊ ರಕ್ತಗಳು ತಯಾರಾಗೋದು ಒಂದು ಟೆಂಪರವರಿಲಿ ಬಂದ್ ಆಗ್ಬೋದು, ತಾತ್ಕಾಲಿಕವಾಗಿ ಬಂದ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಒಂದು ಏನು ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಅದು ರಕ್ತದಿಂದನೇ ಬರೋದು, ಬಿಳಿ ರಕ್ತ ಕಣ ಅಂತ ಹೇಳ್ತೀವಿ, ವೈಟ್ ಬ್ಲಡ್ ಸೆಲ್ಸ್, ಅದರಿಂದನೇ ಮುಖ್ಯವಾಗಿ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಬರೋದು. ಸೊ ಆ ಥರ ಬಿಳಿ ರಕ್ತ ಕಣ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆದಾಗ ಏನಾಗ್ಬೋದು, ನಮ್ಮಲ್ಲಿ ಇಮ್ಯುನಿಟಿನೇ ಇರಲ್ಲ. ಈಗ ಉದಾಹರಣೆಗೆ ದೇಶದ ಬಾರ್ಡ್ರಲ್ಲಿ ಯಾರು ಸೈನಿಕರೇ ಇಲ್ಲದೇ ಇರೋ ರೀತಿ ಹೇಗಾಗ್ಬೋದು, ಆರಾಮಾಗಿ ಎಲ್ಲ ದಾಳಿಗಳಾಗ್ತವೆ. ಸೊ ಅದೇ ರೀತಿ ಇನ್ಫೆಕ್ಷನ್ಗಳು ಭಾಳ ಸುಲಭವಾಗ್ತವೆ. ಇನ್ಫೆಕ್ಷನ್ ಆದಾಗ ಅದರ ವಿರುದ್ಧ ಹೋರಾಡಲಿಕ್ಕೆ ಇಮ್ಯುನಿಟಿ ಪವರ್ ಇರೋದಿಲ್ಲ. ಸೊ ಅತ್ಯಂತ ಸೀರಿಯಸ್ ಸೈಡ್ ಎಫೆಕ್ಟ್ ನನ್ನ ಪ್ರಕಾರದಲ್ಲಿ ಈ ಥರ ಇನ್ಫೆಕ್ಷನ್ ಆಗೋದು, ಪದೇ ಪದೇ ಇನ್ಫೆಕ್ಷನ್ ಆಗೋದು. ಸೊ ಅದನ್ನ ಹೇಗೆ ತಡಿಬೋದು, 100% ತಡಿಲಿಕ್ಕೆ ಯಾವುದೇ ಮೆಥಡ್ ಇಲ್ಲ. ಆದರೆ ಪೇರೆಂಟ್ಸ್ ಅವ್ರ ಸೈಡಿಂದ ಏನು ಮಾಡ್ಬೋದು ಅಂದರೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು, ಕೈಯನ್ನು ಪದೇ ಪದೇ ತೊಳ್ಕೊಳ್ಳೋದು. ಪ್ರತಿ ಟೈಮ್ ಮಗುವನ್ನು ಮುಟ್ಟಬೇಕಿದ್ರೆ ಕೈ ತೊಳ್ಕೊಂಡು ಶುದ್ಧವಾಗಿ ಕೈ ಇಟ್ಕೊಂಡು ಮಗುವನ್ನು ಮುಟ್ಟಬೇಕು, ಇಲ್ಲ ಆಹಾರವನ್ನು ಕೊಡಬೇಕು, ಆಹಾರವನ್ನು ಶುಚಿಯಾಗಿಡಬೇಕು, ಮತ್ತು ತಾಜಾ ಆಹಾರಗಳನ್ನೇ ಕೊಡಬೇಕು. ಮತ್ತು ಅದು ಬಿಟ್ಟರೆ ಏನು ಬಿಸಿಯಾಗಿ ಕುದಿಸಿ ಆರಿಸಿ ನೀರನ್ನು ಕುಡಿಸೋದು ಬೆಟರು. ಮತ್ತು ಬಾಯ್ಲ್ ಮಾಡಿದಂಥ ಕುಕ್ ಮಾಡಿದಂಥ ಆಹಾರವನ್ನೇ ಕೊಡಬೇಕು, ಕಚ್ಚಾ ಆಹಾರನೂ ಕೊಡಬಾರ್ದು. ಉದಾಹರಣೆಗೆ ಉಪ್ಪಿನಕಾಯಿ ಈ ಥರ ಯಾವುದನ್ನು ನಾವು ಬಿಸಿ ಮಾಡಿರಲ್ಲ, ಯಾವುದನ್ನು ತಯಾರು ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಆ ಥರ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ಕೆಲವೊಂದು ಹಣ್ಣುಗಳನ್ನು ಅವಾಯ್ಡ್ ಮಾಡಬೇಕು. ಯಾವ ಥರ ಹಣ್ಣು ಅಂದರೆ ಈಗ ಸಿಪ್ಪೆ ಇಲ್ಲದಿರುವಂಥ ಡೈರೆಕ್ಟ್ ಸೀದಾ ತಿನ್ನುವಂಥ ಹಣ್ಣುಗಳನ್ನು ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದರಿಂದ ಸಿಪ್ಪೆ ಮೇಲಿರುವಂಥ ಒಂದು ಕ್ರಿಮಿ ಕೀಟಾಣುಗಳು ಹೊಟ್ಟೆ ಒಳಗೆ ಹೋಗಲಿಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾವ ಹಣ್ಣುಗಳಿಗೆ ದಪ್ಪ ಸಿಪ್ಪೆ ಇರ್ತಾವಲ್ಲ, ಸಿಪ್ಪೆಯನ್ನು ತೆಗೆದು ತಿನ್ನುವಂಥ ಹಣ್ಣುಗಳು, ಅಂಥ ಹಣ್ಣುಗಳನ್ನು ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ಓವರ್ಆಲ್ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಿದ್ರೆ ಅದು ಒಂದು ಮುಖ್ಯವಾದ ಸ್ಟೆಪ್ ಈ ಥರ ಇನ್ಫೆಕ್ಷನ್ ಬರದೇ ಇರೋ ರೀತಿ ಕಾಪಾಡ್ಕೊಳ್ಳೋದಕ್ಕೆ. ಇನ್ನೊಂದು ವಿಷಯ ಏನಂದರೆ, ಮಕ್ಕಳಲ್ಲಿ ಇರ್ತಾರೋ ಅಲ್ಲಿ ಭಾಳ ಜನ ಇರಬಾರ್ದು. ಓವರ್ ಕ್ರೌಡಿಂಗ್ ಆಯ್ತಂದರೆ ಒಬ್ಬರಿಂದೊಬ್ಬರಿಗೆ ಹರಡಿ ಸಾಂಕ್ರಾಮಿಕ ರೋಗಗಳು ಬರ್ತವೆ, ಇನ್ಫೆಕ್ಷನ್ಗಳು ಬರ್ತವೆ. ಸೊ ಅದರಿಂದ ಮಕ್ಕಳ ಟ್ರೀಟ್ಮೆಂಟ್ ನಡೀತಿರೋಷ್ಟು ಟೈಮು ಅಥವಾ ಟ್ರೀಟ್ಮೆಂಟ್ ಮುಗಿದು ಇಮಿಡಿಯೇಟ್ ಒಂದು 3-4 ವಾರ ಅವರ ಬಾಡಿಯೆಲ್ಲ ಇಮ್ಯುನಿಟಿ ರಿಕವರ್ ಆಗೋ ತನಕ ಏನು ಮಾಡಬೇಕು, ಮಕ್ಕಳು ಸ್ವಲ್ಪ ಪೇರೆಂಟ್ಸ್ ಜೊತೆ ಅಷ್ಟೇ ಇದ್ದರೆ ಬೆಟರ್, ಅಂದರೆ ಮಗು ತಂದೆ ತಾಯಿ ಇಷ್ಟೇ ಇದ್ದರೆ ಬೆಟರ್. ಭಾಳ ಜನ ಇದ್ದು ಈಗ ಒಟ್ಟು ಕುಟುಂಬಗಳು ಇರ್ತಾವಲ್ಲ, ಜಾಯಿಂಟ್ ಫ್ಯಾಮಿಲಿ, ಆ ಥರದಲ್ಲಿ ಇದ್ದರೆ ಏನಾಗುತ್ತೆ, ಒಬ್ಬರಿಂದೊಬ್ಬರಿಗೆ ಸಾಂಕ್ರಾಮಿಕ ರೋಗ ಬರುತ್ತೆ. ಬಾಕಿ ಮಕ್ಕಳಿಗೆ ಬಾಕಿಯವರಿಗೆ ಇಮ್ಯುನಿಟಿ ಪವರ್ ನಾರ್ಮಲ್ ಇರುತ್ತೆ, ಅವರಿಗೇನು ಸಮಸ್ಯೆ ಆಗಲ್ಲ. ಬಟ್ ಈ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡೆದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಇರೋದಿಲ್ಲ, ಅವರಿಗೆ ಸಿಂಪಲ್ ಇನ್ಫೆಕ್ಷನ್ ಬಂದ್ರೂ ಸೀರಿಯಸ್ ಆಗ್ಬೋದು. ಇದು ಮುಖ್ಯವಾಗಿ ಪೇರೆಂಟ್ಸ್ಗಳು ಒಂದು ಕಾಳಜಿ ತಗೊಳ್ಬೋದಂತ ಒಂದು ಸ್ಟೆಪ್ಸ್ಗಳು.
2: ಡಾಕ್ಟರ್ ಸರ್, ಈ ಒಂದು ಅವೇರ್ನೆಸ್ ಮಂತ್, ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಅವಾಗಲೇ ತಾವು ಹೇಳಿದ್ರಿ ಬೋನ್ ಮ್ಯಾರೋ ಪೇಷಂಟಿಗೆ ಎಲ್ಲ ರೀತಿಯಾದಂತಹ ಎನ್ ಜಿ ಒಸ್ ಸಪೋರ್ಟ್ ಮಾಡಿದ್ರು, ಸರ್ಕಾರ ವತಿಯಿಂದ ಏನೆಲ್ಲ ಯೋಜನೆ ಏನಾದರೂ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್ಕಾರದ ವತಿಯಿಂದ ಅಂದರೆ ನಾನು ಹೇಳಿದೆ, ಇದು CM ಸ್ಕೀಮ್, CM ರಿಲೀಫ್ ಫಂಡ್ ಅಂತಿದೆ, ಅದು ಸರ್ಕಾರದ ವತಿಯಿಂದ ಸಿಗುವಂಥ ಒಂದು ಧನ ಸಹಾಯ. ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತಲೂ ಇದೆ, ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಂದ ಸಿಗುವಂಥ ಒಂದು ಧನ ಸಹಾಯ. ಸೊ ಇದು ಕೂಡ ಅಂದರೆ ಕ್ಯಾನ್ಸರ್ ಮಕ್ಕಳಿಗೆ ಒಂದು ರೀತಿಯಾದಂಥ ಫೈನಾನ್ಷಿಯಲ್ ಸಪೋರ್ಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ ನಮ್ಮ ಗೌರ್ಮೆಂಟ್ ಸೈಡಿಂದ. ಅದು ಬಿಟ್ಟರೆ ಬೇರೆ ವ್ಯವಸ್ಥೆ ಅಂದರೆ ಇನ್ನು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೋಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗಳನ್ನು ಮಾಡಿಸ್ಬೋದು, ಅದು ಮತ್ತೊಂದು ರೀತಿಯಾದಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗೌರ್ಮೆಂಟಿಂದ ಸಿಗುವಂಥದ್ದು. ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಇರ್ತಾವಲ್ಲ, ಏಮ್ಸ್ ನ್ಯೂ ಡೆಲ್ಲಿಯಲ್ಲಿರುವಂಥ ಏಮ್ಸ್, ಇಲ್ಲ ಚಂಡೀಗಢದಲ್ಲಿರುವಂಥ PGI ಪೋಸ್ಟ್ ಗ್ರಾಜುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಆ ಥರ ಇನ್ಸ್ಟಿಟ್ಯೂಟ್ಗಳು, ಈ ಥರ ಇನ್ಸ್ಟಿಟ್ಯೂಟ್ಗಳಲ್ಲಿ ಅದು ಗೌರ್ಮೆಂಟ್ ಸಪೋರ್ಟೆಡ್ ಇನ್ಸ್ಟಿಟ್ಯೂಟ್ಸ್, ಈ ಥರ ಒಂದು ಸಂಸ್ಥೆಗಳಿಗೆ ಹೋಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗಳನ್ನು ಮಾಡಿದರೆ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗಳಾಗ್ತವೆ.
2: ಡಾಕ್ಟರ್ ಸರ್, ಈಗ ಈ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಸಂದರ್ಭದಲ್ಲಿ ಚಿಕಿತ್ಸೆಗಳಲ್ಲಿ ಯಾವ ರೀತಿ ಅಡ್ವಾನ್ಸ್ಮೆಂಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ಹುಡ್ ಕ್ಯಾನ್ಸರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಓಕೆ, ಅಡ್ವಾನ್ಸ್ಮೆಂಟ್ ಬಂತು ಅಂತಂದರೆ ಮುಖ್ಯವಾಗಿ ಹೇಳೋದಾದರೆ ಈಗ ಮುಂಚೆ ಟ್ರೀಟ್ಮೆಂಟ್ಗಳಲ್ಲಿ ಏನು ನಾವು ಕಿಮೋಥೆರಪಿಯನ್ನು ಕೊಡ್ತಿದ್ವಿ, ಮುಂಚೆ ಟ್ರೀಟ್ಮೆಂಟ್ಗಳಲ್ಲಿ ಏನಾಗ್ತಿತ್ತು, ನಮ್ಮ ಮುಖ್ಯವಾದ ಗೋಲ್ ಏನಿರ್ತಿತ್ತು ಅಂದರೆ ಮಕ್ಕಳನ್ನ ಹೇಗಾದರೂ ಮಾಡಿ ಬದುಕಿಸ್ಬೇಕು, ಅಷ್ಟೇ ನಮ್ಮ ಗೋಲ್ ಇರ್ತಿತ್ತು. ಮಗು ಬದುಕಿದ ಮೇಲೆ ಮುಂದೆ ಹೇಗೆ ಬೆಳೆಯುತ್ತೆ, ಮುಂದಿನ ಒಂದು 10 ವರ್ಷ 20 ವರ್ಷ ಮಗುವಿನ ಜೀವನ ಹೇಗಿರುತ್ತೆ, ಅದ್ರ ಬಗ್ಗೆ ಜಾಸ್ತಿಯಾಗಿ ನಾವು ಫೋಕಸ್ ಮಾಡ್ತಿದ್ದಿಲ್ಲ. ಯಾಕಂದರೆ ಆ ಟೈಮಲ್ಲಿ ಅವಾಗ ಜಸ್ಟ್ ಈ ಥರ ಒಂದು ಟ್ರೀಟ್ಮೆಂಟ್ ಅವು ಬರ್ತಾ ಇದ್ದಿದ್ವು. ಆದರೆ ಈಗ ನಮ್ಮಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ, ತುಂಬ ಸಂಶೋಧನೆಗಳು ಆಗ್ತಾಯಿವೆ. ಸೊ ಈಗ ಗೋಲು ನಮ್ಮದು ಬರೀ ಮಗುವನ್ನ ಕ್ಯೂರ್ ಮಾಡಿದ್ರಷ್ಟೇ ಸಾಕಾಗಲ್ಲ, ಮುಂದಿನ 10 ವರ್ಷ 20 ವರ್ಷ ಮಗು ಉತ್ತಮವಾಗಿ ಬಾಕಿ ಮಕ್ಕಳ ರೀತಿಯೇ ಬೆಳಿಬೇಕು, ಬಾಕಿ ಜನರ ರೀತಿಯೇ ತಮ್ಮ ಒಂದು ಸಹಜ ಜೀವನ ನಡೆಸಬೇಕು, ಅದು ಈಗ ನಮ್ಮ ಮುಖ್ಯ ಗೋಲ್. ಸೊ ಆ ವಿಷಯದಲ್ಲಿ ಬಹಳಷ್ಟು ಸಂಶೋಧನೆಗಳು ಆಗಿವೆ, ಹೊಸ ರೀತಿಯಾದಂಥ ಪ್ರೋಟೋಕಾಲ್ಗಳನ್ನು ನಾವು ಪದೇ ಪದೇ ಮಾಡಿಫೈ ಮಾಡ್ತಿರ್ತೀವಿ. ಕೀಮೋಥೆರಪಿ ಪ್ರೋಟೋಕಾಲ್ ಅಂತಲೇ ಹೇಳ್ತೀವಿ, ಅದನ್ನ ಪದೇ ಪದೇ ಮಾಡಿಫೈ ಮಾಡಿ ಮಗುವಿಗೆ ಕ್ಯೂರ್ ರೇಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದೇನೆ ಮಕ್ಕಳಿಗೆ ಒಂದು ಉತ್ತಮ ಜೀವನವನ್ನು ಕೊಡುವಂಥ ಒಂದು ಏನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ, ಒಂದೇದು. ಎರಡನೇದು, ಈಗ ನಾನು ಮುಂಚೆ ಹೇಳಿದೆ ಕೀಮೋಥೆರಪಿಗೆ ಬಹಳಷ್ಟು ಸೈಡ್ ಎಫೆಕ್ಟ್ಸ್ಗಳು ಇರ್ತವೆ, ಆದ್ದರಿಂದ ಈಗ ಟಾರ್ಗೆಟೆಡ್ ಥೆರಪೀಸ್ ಅಂತ ಒಂದು ಬರ್ತಿದ್ದಾವೆ. ಟಾರ್ಗೆಟೆಡ್ ಥೆರಪಿ ಅಂದರೆ ಏನು, ಒಂದೇ ಒಂದು ಆ ಮೆಡಿಸಿನ್ಗಳು ಏನಾಗುತ್ತೆ, ಬರೀ ಕೇವಲ ಕ್ಯಾನ್ಸರ್ಗಳನ್ನಷ್ಟೇ ಟಾರ್ಗೆಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತವೆ. ಈಗ ಹೊಟ್ಟೆಯೊಳಗೆ ಕ್ಯಾನ್ಸರ್ ಇತ್ತಂದರೆ ಅದಕ್ಕೆ ಒಂದು ಸಪರೇಟ್ ಆದ ಟಾರ್ಗೆಟೆಡ್ ಥೆರಪಿಗಳಿದ್ದಾವೆ. ಅಂದರೆ ಏನು ಮಾಡ್ತವೆ, ಕ್ಯಾನ್ಸರ್ ಸೆಲ್ಗಳನ್ನಷ್ಟೇ ಟಾರ್ಗೆಟ್ ಮಾಡಿ ಅವನ್ನಷ್ಟೇ ಸಾಯಿಸ್ತವೆ, ಬೇರೆ ಸೆಲ್ಗಳಿಗೆ ಅಷ್ಟಾಗಿ ಏನು ಬಾಧಿಸೋದಿಲ್ಲ. ಹಾಗಾದಾಗ ಏನಾಗುತ್ತೆ, ಸೈಡ್ ಎಫೆಕ್ಟ್ಗಳು ತುಂಬಾ ಕಡಿಮೆ ಆಗುತ್ತೆ. ಪ್ಲಸ್ ಇದು ಟಾರ್ಗೆಟ್ ಅಂದರೆ ಕ್ಯಾನ್ಸರ್ ಸೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಸಾಯಿಸೋದಕ್ಕೆ ಅವುಗಳ ಒಂದು ಇಫೆಕ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಇಂಥ ಒಂದು ಮೆಡಿಸಿನ್ ತಯಾರು ಮಾಡಲಿಕ್ಕೆ ತುಂಬ ಸಂಶೋಧನೆಗಳು ಅದರಿಂದ ಈ ಥರ ಮೆಡಿಸಿನ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್. ಈಗ ಸದ್ಯದ ಮಟ್ಟಿಗೆ ಇನ್ನೂ ಎಲ್ಲ ಸಾಮಾನ್ಯ ಜನರಿಗೂ ಕೈಗೆಟುಕೋ ಲೆವೆಲಲ್ಲಿ ಇಲ್ಲ ಇಂಥ ಮೆಡಿಸಿನ್ಗಳು. ಆದರೆ ಈಗ ಒಂದು 10 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ಇಂಥ ಮೆಡಿಸಿನ್ಗಳು ಕೇವಲ ರಿಚ್ ಪೇಷೆಂಟ್ಸ್ಗಳಿಗೆ ಅಷ್ಟೇ ಅಂತ ಸೀಮಿತ ಆಗಿತ್ತು. ಆದರೆ ಈಗೆಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸಿಗೂ ಕೈಗೆಟುಕುವ ರೀತಿಯಲ್ಲಿ ಬರ್ತಾ ಇದ್ದಾವೆ. ಸೊ ಈ ಟಾರ್ಗೆಟೆಡ್ ಥೆರಪಿ ಅನ್ನೋದು ತುಂಬ ಒಂದು ಅಡ್ವಾನ್ಸ್ಡ್ ಮೆಡಿಸಿನ್ಸ್. ಅಂದರೆ ಇನ್ನೊಂದು 15-20 ವರ್ಷದ ನಂತರದಲ್ಲಿ ಮೋಸ್ಟ್ಲಿ ಕೀಮೋಥೆರಪಿಗಳೆಲ್ಲ ಹೋಗಿ ಬರೀ ಟಾರ್ಗೆಟೆಡ್ ಥೆರಪಿ ಅಷ್ಟೇ ಇರ್ತವೆ. ಅಂದರೆ ಯಾವ ಕ್ಯಾನ್ಸರ್ ಇದೆಯೋ ಅದಷ್ಟಕ್ಕೆ ನಾವು ಟಾರ್ಗೆಟ್ ಮಾಡಿ ಒಂದು ಔಷಧಿಯನ್ನು ಕೊಡುವಂಥದ್ದು. ಸೊ ಹಾಗೆ ಮಾಡಿದರೆ ಏನು, ನಾನು ಹೇಳಿದಾಗೆ ಒಂದು ಕ್ಯಾನ್ಸರ್ ಸೆಲ್ಲು ತುಂಬ ಎಫೆಕ್ಟಿವ್ ಆಗಿ ಕ್ಲಿಯರ್ ಆಗುತ್ತೆ, ಎರಡನೇದಾಗಿ ಸೈಡ್ ಎಫೆಕ್ಟ್ಗಳು ತುಂಬಾ ಕಡಿಮೆ ಆಗುತ್ತೆ, ಮತ್ತು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಂತಾವಲ್ಲ ಮುಂದೆ ಭವಿಷ್ಯದಲ್ಲಿ ಮಕ್ಕಳಿಗೆ ಆಗ್ಬೋದಾದಂಥ ಒಂದು ಸೈಡ್ ಎಫೆಕ್ಟ್ಗಳು ಅದು ತುಂಬಾ ಕಡಿಮೆ ಆಗುತ್ತೆ.
2: ಡಾಕ್ಟರ್ ಸರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯಲ್ಲಿರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ಹುಡ್ ಕ್ಯಾನ್ಸರ್ ಅಥವಾ ಇನ್ ಜನರಲ್ ಕ್ಯಾನ್ಸರ್ ಯಾವೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಮ್ಮದು ಫಸ್ಟ್ ಆಫ್ ಆಲ್ ಒಂದು ಸಪರೇಟ್ ಹಾಸ್ಪಿಟಲ್ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಲುವಾಗಿ. ಸೊ ಸಪರೇಟ್ ಹಾಸ್ಪಿಟಲ್ ಇದೆ, ಎಲ್ಲರಿಗೂ ಗೊತ್ತಿರುವಂಥದ್ದು ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್. ಎರಡನೇದು ಇಲ್ಲಿ ಮಕ್ಕಳ ಕ್ಯಾನ್ಸರ್ ತಜ್ಞರಿದ್ದಾರೆ, ಸ್ಪೆಷಲಿಸ್ಟ್ ಇದ್ದಾರೆ ವಿತ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವರು. ದೊಡ್ಡವರ ಕ್ಯಾನ್ಸರ್ ತಜ್ಞರಿದ್ದಾರೆ, ದೊಡ್ಡವರ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಿದ್ದಾರೆ, ಆಮೇಲೆ ಮಕ್ಕಳ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಿದ್ದಾರೆ, ಮತ್ತು ರೇಡಿಯೇಷನ್ ಆಂಕೊಲಜಿಸ್ಟ್ ಇದ್ದಾರೆ ಅಂದರೆ ವಿಕಿರಣ ತಜ್ಞರು ಅವರು ಇದ್ದಾರೆ. ಸೊ ಇವರೆಲ್ಲ ಸ್ಪೆಸಿಫಿಕಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಂತಲೇ ತರಬೇತಿ ಪಡೆದು ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟರ್ಗಳಿದ್ದಾರೆ. ಸೊ ತಜ್ಞ ವೈದ್ಯರಿದ್ದಾರೆ, ಮತ್ತು ಮಕ್ಕಳಿಗೆ ಬರೀ ವೈದ್ಯರಿದ್ದರೆ ಸಾಕಾಗಲ್ಲ, ವೈದ್ಯರು ಬರೀ 50% ಅಷ್ಟೇ, ಬಾಕಿ ಕೆಲಸ ಏನು ಮಾಡ್ತಾರೆ ಅದು ನರ್ಸಸ್ಗಳು, ನರ್ಸಿಂಗ್ ಸ್ಟಾಫ್, ದಾದಿಯರು ಇರ್ತಾರಲ್ಲ. ಸೊ ಇಲ್ಲಿ ಮಕ್ಕಳ ಕ್ಯಾನ್ಸರ್ಗೆ ಟ್ರೈನ್ಡ್ ಇದ್ದವರು, ದೊಡ್ಡವ್ರ ಕ್ಯಾನ್ಸರ್ಗೆ ಟ್ರೈನ್ಡ್ ಇದ್ದವರು, ಎಲ್ಲ ರೀತಿಯಾದಂಥ ಒಂದು ಟ್ರೈನಿಂಗ್ ಪಡೆದಂಥ ನುರಿತ ಸಿಸ್ಟರ್ಸ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಆಯಿತಾ, ಇದಿಷ್ಟು ಬಿಟ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬರೀ ಔಷಧಿ ಕೊಟ್ಟು ಮುಗಿಯಲ್ಲ, ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಇರ್ತವೆ. ಅಂದರೆ ಸಿಟಿ ಸ್ಕ್ಯಾನ್ ಬೇಕಾಗುತ್ತೆ, MRI ಬೇಕಾಗುತ್ತೆ, ಪೆಟ್ ಸಿಟಿ ಸ್ಕ್ಯಾನ್ ಅಂತ ಬೇಕಾಗುತ್ತೆ. ಈ ಥರ ಎಲ್ಲ ರೀತಿಯಾದ ಸ್ಕ್ಯಾನ್ಸ್ಗಳು ನಮ್ಮ ಇದೇ ಬಿಲ್ಡಿಂಗ್ ಅಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಬಿಲ್ಡಿಂಗಲ್ಲಿ ಅವೈಲೇಬಲ್ ಇದೆ, ಎಲ್ಲದೂ ಒಂದೇ ಕಡೆ ಅವೈಲೇಬಲ್ ಇದೆ. ಮತ್ತು ಇದಿಷ್ಟಲ್ಲೂ ಟ್ರೀಟ್ಮೆಂಟ್ ಆಗಿಲ್ಲ, ನಾನು ಹೇಳಿದೆ ಬ್ಲಡ್ ಕ್ಯಾನ್ಸರ್ಗೆ ಕೆಲವೊಂದ್ಸಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಬೇಕಾಗತ್ತೆ. ಸೊ ಅದು ನಮ್ಮ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಆ ವ್ಯವಸ್ಥೆನ ಅವೈಲೇಬಲ್ ಇದೆ. ಮಕ್ಕಳಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡ್ತಿದ್ದೀವಿ. ನಾನು ಮತ್ತು ಮತ್ತೊಬ್ಬರು ನಮ್ಮ ಕಲೀಗಿದ್ದಾರೆ ಡಾಕ್ಟರ್ ಅಭಿಲಾಷ ಅಂತ, ನಾವಿಬ್ಬರು ಮಕ್ಕಳ ಕ್ಯಾನ್ಸರ್ ತಜ್ಞರು, ನಾವಿಬ್ಬರು ಇಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥ ಒಂದು ಟ್ರೀಟ್ಮೆಂಟ್ ಅನ್ನೋ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಸೊ ಇದು ಇದಾವೆ. ಇದಿಷ್ಟು ಬಿಟ್ಟು ಇದಿಷ್ಟಿದ್ರೂ ಆಗಲ್ಲ, ಇದ್ರ ಜೊತೆಗೆ ಏನು ಬೇಕು, ಈಗೆಲ್ಲ ಟ್ರೀಟ್ಮೆಂಟ್ಗಳು ತುಂಬ ಕಾಸ್ಟ್ಲಿ. ಸೊ ಒಂದು ಪೇರೆಂಟ್ಸ್ಗೆ ಒಂದು ಧನಸಹಾಯದ ವ್ಯವಸ್ಥೆನೂ ಬೇಕು, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅವು ಬೇಕು. ಅಂಥ ಒಂದು ಧನಸಹಾಯಕ್ಕೆ ಮತ್ತು ಈ ಥರ ಸೋಷಿಯಲ್ ಸಪೋರ್ಟ್ಗೆ ನಮ್ಮ ಕಡೆ ಏನಿದೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ. ಸೋಷಿಯಲ್ ವರ್ಕರ್ಸ್ ಏನು ಮಾಡ್ತಾರೆ, ಈ ಥರ ಒಂದು ಬಡ ಕುಟುಂಬಗಳು ಬಂದಾಗ ಅವರಿಗೋಸ್ಕರ ದುಡ್ಡನ್ನು ರೇಸ್ ಮಾಡ್ತಾರೆ. ಫಂಡ್ NGOಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಭಾಳ ಸಂಘ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಡೆಯಿಂದ ಈ ಥರ ರಿಕ್ವೆಸ್ಟ್ ಮಾಡಿಕೊಂಡು, ಈ ಥರ ಒಂದು ಮಗು ಇದೆ, ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ ಕೊಡಲೇಬೇಕು, ಅವ್ರ ಕಡೆ ಹಣಕಾಸಿನ ವ್ಯವಸ್ಥೆ ಇಲ್ಲ, ಸೊ ಅವರಿಗೆ ಒಂದು ಹಣಕಾಸಿನ ಒಂದು ಸಹಾಯವನ್ನು ಮಾಡ್ತೀರಂತ ಎಲ್ಲರ ಕಡೆ ಅಪ್ಲೈ ಮಾಡಿ ಅವ್ರ ಕಡೆಯಿಂದ ಒಂದಷ್ಟು ಧನಸಹಾಯವನ್ನು ಮಾಡಲಿಕ್ಕೆ ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಅವರು ಟ್ರೈನ್ಡ್ ಇದ್ದಾರೆ ನಮ್ಮ ಕಡೆ ಇರೋರು. ಇದಿಷ್ಟು ಬಿಟ್ಟು ಈಗ ಟ್ರೀಟ್ಮೆಂಟ್ ನಡೀತಿರ್ಬೇಕಿದ್ರೆ ಏನು ಮಕ್ಕಳ ಜೊತೆ ಇರ್ತಾರಲ್ಲ ಪೇರೆಂಟ್ಸ್ ಇಲ್ಲ ಬಾಕಿ ಸಂಬಂಧಿಕರು, ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕು. ಅದರ ಸಲುವಾಗಿ ನಮ್ಮದು ಧರ್ಮಶಾಲಾ ಅಂತಿದೆ, ಕ್ಯಾನ್ಸರ್ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ ಧರ್ಮಶಾಲಾ ಅಂತ, ತುಂಬ ಕಡಿಮೆ ದರದಲ್ಲಿ ಅಲ್ಲಿ ಪೇರೆಂಟ್ಸ್ ಅಥವಾ ಪೇರೆಂಟ್ಸ್ ಇಲ್ಲದ್ರೂ ಬಾಕಿ ಸಂಬಂಧಿಕರು ಏನು ಇರ್ಬೋದು ಇರ್ತಾರೆ ಮಕ್ಕಳ ಕ್ಯಾನ್ಸರಿಗಂತ ಟ್ರೀಟ್ಮೆಂಟ್ಗೆ ಅಂತ ಬಂದವರು, ಅವರು ಅಲ್ಲಿ ಇರ್ಬೋದು. ಬಹಳ ಕಡಿಮೆ ದರದಲ್ಲಿ ಅಲ್ಲಿ ಧರ್ಮಶಾಲೆಯಲ್ಲಿ ಒಂದು ಉಳಿಲಿಕ್ಕೆ ಒಂದು ವ್ಯವಸ್ಥೆನೂ ಇದೆ. ಸೊ ಎಲ್ಲ ರೀತಿಯಲ್ಲೂ ನಾವು ಒಂದು ಸಪೋರ್ಟನ್ನು ಕೊಡ್ತಿದ್ದೀವಿ ಇಲ್ಲಿ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯಾರ್ಯಾರು ಬರ್ತಾರೆ ಎಲ್ಲ ರೀತಿಯ, ಬರೀ ವೈದ್ಯರಷ್ಟೇ ಇದ್ರೆ ಸಾಕಾಗಲ್ಲ, ನರ್ಸಸ್ ಬೇಕು ಅದು ಇದ್ದಾವೆ ನಮ್ಮ ಕಡೆ, ಬಾಕಿ ಡಿಪಾರ್ಟ್ಮೆಂಟ್ ಅವರು ಬೇಕು ಅವರು ಇದ್ದಾರೆ ನಮ್ಮ ಕಡೆ, ಮತ್ತು ಈ ಥರ ಸೋಷಿಯಲ್ ಸಪೋರ್ಟ್ಗಳು ಫೈನಾನ್ಷಿಯಲ್ ಸಪೋರ್ಟ್ಗಳು ಬೇಕು, ಅದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆ ಒಂದು ಸೌಲಭ್ಯನೂ ಇದೆ. ಸೊ ಎಲ್ಲ ರೀತಿಯ ಸೌಲಭ್ಯನೂ ಇದೆ ನಮ್ಮ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ. ಈ ಥರ ಎಲ್ಲ ರೀತಿಯ ಸೌಲಭ್ಯ ಇರೋ ಕ್ಯಾನ್ಸರ್ ಆಸ್ಪತ್ರೆ ಇರೋದು ಮೋಸ್ಟ್ಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇದೆ ಒಂದು ಸೆಂಟರ್ ಅಂತ ನನಗೆ ಅನಿಸುತ್ತೆ.
2: ಡಾಕ್ಟರ್ ಸರ್, ಅಲ್ಲೇ ಒಂದು ಪ್ರಶ್ನೆ, ನೂತನ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಡಿಜಿಟಲಿ ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಅಡ್ವಾನ್ಸ್ಮೆಂಟಿಗೆ ಹೋಗ್ತಾ ಇದೆ? ಏಕೆಂದರೆ ಎಲ್ಲರಿಗೂ ಅದೇ ಒಂದು ಪ್ರಶ್ನೆ, AIನಿಂದ ಇನ್ಯಾವ ರೀತಿ ಬೆಳವಣಿಗೆ, ಇದು ಏನಂತಾರೆ ಮಷೀನ್ಸ್ ಆಗಿರ್ಬೋದು, ಇದು ಡಿಜಿಟಲಿ ಇನ್ನೆಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ?
1: ಡಿಜಿಟಲಿ ಅಂದರೆ ನಮ್ಮಲ್ಲಿ ರೋಬೋಟಿಕ್ ಸರ್ಜರಿ ಬಂದಿದೆ. ರೋಬೋಟಿಕ್ ಸರ್ಜರಿ ಈಗ ಸದ್ಯಕ್ಕೆ ಮಕ್ಕಳಲ್ಲಿ ನಾವು ಯಾವ ಪೇಷೆಂಟ್ಗೂ ಇನ್ನೂ ಸದ್ಯಕ್ಕೆ ಮಾಡಿಲ್ಲ ನಮ್ಮ ಆಸ್ಪತ್ರೆಯಲ್ಲಿ. ಆದರೆ ರೋಬೋಟಿಕ್ ಸರ್ಜರಿ ಬಹಳ ವೇಗವಾಗಿ ಬೆಳೀತಾ ಇದೆ ನಮ್ಮ ಆಸ್ಪತ್ರೆಯಲ್ಲಿ, ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ. ಅದು ಬಿಟ್ಟು ಬಾಕಿ AI ಟೆಕ್ನಾಲಜಿ ಅಂತ ಆ್ಯಸ್ ಸಚ್ ಏನಿಲ್ಲ, ಯಾಕಂದರೆ ಇವೆಲ್ಲ ಕ್ಯಾನ್ಸರ್ಗಳಿಗೆ ವೈದ್ಯರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಂಪಾರ್ಟೆಂಟ್ AI ಟೆಕ್ನಾಲಜಿಗಿಂತ. ಅಫ್ಕೋರ್ಸ್ AI ಟೆಕ್ನಾಲಜಿ ಅವಶ್ಯಕತೆ ಇದೆ, ಬಟ್ ಏನು ನುರಿತ ವೈದ್ಯರು ಇರ್ತಾರಲ್ಲ ಅವರ ಅನುಭವ ಮತ್ತು ಅವರ ಏನು ಪರಿಣಿತಿ ಇರ್ತಾವಲ್ಲ ಅದೇ ತುಂಬ ಇಂಪಾರ್ಟೆಂಟು. ನಾನು ಹೇಳಿದಾಗೆ ಎಲ್ಲ ರೀತಿ ಪರಿಣಿತಿ ಪಡೆದಂತಹ ಒಂದು ಅನುಭವ ಇರುವಂತಹ ಕ್ಯಾನ್ಸರ್ ತಜ್ಞರಿಲ್ಲಿ ಆಲ್ರೆಡಿ ಇದ್ದಾರೆ. ಪ್ಲಸ್ ಏನೇನು ಅಡ್ವಾನ್ಸ್ಮೆಂಟ್ ಬೇಕು ಆಸ್ಪತ್ರೆಗೆ, ಈ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಏನೇನು ಅಡ್ವಾನ್ಸ್ಮೆಂಟ್ ಬೇಕು ಅದ್ರ ಬಗ್ಗೆಯೂ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಉದಾಹರಣೆಗೆ ಹೇಳಿದಾಗೆ ರೋಬೋಟಿಕ್ ಸರ್ಜರಿ. ಸೊ
2: ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಮುಖ್ಯವಾಗಿ ಇಷ್ಟೇ, ಈಗ ಈ ಒಂದು ಗೋಲ್ಡ್ ಸೆಪ್ಟೆಂಬರ್ ಅಂತ ಏನು ಹೇಳ್ತೀವಿ, ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ಇದರ ಮುಖ್ಯ ಉದ್ದೇಶನೇ ಜನರಲ್ಲಿ, ಜನಸಾಮಾನ್ಯರಲ್ಲಿ ಮಕ್ಕಳ ಬಗ್ಗೆ ಏನು ಕ್ಯಾನ್ಸರ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋವಂಥದ್ದು. ನಾನು ಕೆಳಗರಿಗೆ ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿಯಾದಂಥ ನಾನು ಮುಂಚೆ ಹೇಳಿದ ಏನೊಂದು ಗುಣಲಕ್ಷಣಗಳು ಬಂದರೆ, ಪದೇ ಪದೇ ಜ್ವರ ಬರೋದು, ಇಲ್ಲ ರಕ್ತ ಪದೇ ಪದೇ ರಕ್ತಸ್ರಾವ ಆಗೋದು, ಮಕ್ಕಳು ಬೆಳೆಚಿದಂಗಾಗೋದು, ರಕ್ತ ಕಡಿಮೆ ಆದ ರೀತಿ ಅನಿಸೋದು, ಬಹಳ ಸುಸ್ತಾಗಿರ್ತಾರೆ ಮಗು, ಈ ಥರ ಯಾವುದೇ ರೀತಿ ಇಲ್ಲ ಗಡ್ಡೆ ರೀತಿ ಕಾಣಿಸ್ತಿದೆ ಹೊಟ್ಟೆಯೊಳಗೆ, ಇಲ್ಲ ಪದೇ ಪದೇ ತಲೆನೋವು ಬರ್ತಿದೆ, ಏನು ಮಾಡಿದ್ರು ತಲೆನೋವು ಕಡಿಮೆ ಆಗ್ತಿಲ್ಲ, ಮಗುಗೆ ದೃಷ್ಟಿಯಲ್ಲಿ ಸಮಸ್ಯೆ ಬರ್ತಿದೆ, ಇಲ್ಲ ಒಂದು ಕಡೆ ಪ್ಯಾರಾಲಿಸಿಸ್ ರೀತಿ ಆಗ್ತಿದೆ, ಪದೇ ಪದೇ ಫಿಟ್ಸ್ ಬರ್ತಿದೆ, ಈ ಥರ ಯಾವುದಾದ್ರೂ ಸಿಂಪ್ಟಮ್ಸ್ಗಳು ಬಂದರೆ, ಗುಣಲಕ್ಷಣ ಬಂದರೆ, ಮುಖ್ಯವಾಗಿ ಫಸ್ಟ್ ನಿಮ್ಮ ಮಕ್ಕಳ ವೈದ್ಯರಿಗೆ ಹೋಗಿ ತೋರಿಸಿ, ಕನ್ಸಲ್ಟ್ ಮಾಡಿ, ಮಕ್ಕಳ ವೈದ್ಯರನ್ನು ಕನ್ಸಲ್ಟ್ ಮಾಡಿ, ಮಕ್ಕಳ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಮಕ್ಕಳ ವೈದ್ಯರು ಅದಕ್ಕೆ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು, ಏನೇನು ಒಂದು ಟೆಸ್ಟ್ಗಳನ್ನು ಮಾಡಬೇಕು ಅದನ್ನು ಮಾಡ್ತಾರೆ. ಮತ್ತು ಅವರಿಗೆ ಇನ್ ಕೇಸ್ ಮಕ್ಕಳ ವೈದ್ಯರಿಗೆ ಒಂದು ಸಂಶಯ ಬಂತಂದರೆ, ಇದು ಕ್ಯಾನ್ಸರ್ ರೀತಿ ಇರ್ಬೋದೇನೋ ಅಂತ ಸಂಶಯ ಬಂತಂದರೆ, ಅವರು ನಮ್ಮ ಕಡೆ ಹೋಗಲಿಕ್ಕೆ ಹೇಳ್ತಾರೆ. ನೀವು ಆ ಥರ ಹೇಳಿದಾಗ ಯಾವುದೇ ರೀತಿ ವಿಳಂಬ ಮಾಡಬಾರ್ದು, ತಕ್ಷಣ ಬಂದು ಒಂದು ಮಕ್ಕಳ ಕ್ಯಾನ್ಸರ್ ತಜ್ಞರಿಗೆ ಭೇಟಿಯಾಗಬೇಕು. ಯಾಕಂದರೆ ನಾ ಈಗ ಹೇಳಿದಾಗೆ ಮಕ್ಕಳ ಕ್ಯಾನ್ಸರ್ಗಳು ಒಂದು ಸರಿಯಾದ ಟೈಮಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಬಹಳ ಅಂದರೆ ಕ್ಯೂರ್ ಆಗುವಂಥ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 85-90% ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ. ಆದರೆ ಬಹಳ ಲೇಟ್ ಮಾಡ್ತಾ ಹೋದಾಗೆ ಆ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಬೇಗ ಒಂದು ತಜ್ಞರನ್ನು ಭೇಟಿ ಆಗ್ತಿರೋ ಅಷ್ಟು ಬೇಗ ನಿಮ್ಮ ಮಕ್ಕಳಲ್ಲಿ ಕ್ಯಾನ್ಸರ್ ಕ್ಯೂರ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಅದರಿಂದ ವಿಳಂಬ ಮಾಡಬೇಡಿ. ಡೌಟ್ ಇದ್ದಾಗ ದಯವಿಟ್ಟು ಡಾಕ್ಟರನ್ನು ಭೇಟಿಯಾಗಿ, ನಿಮ್ಮ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಏನು ಸಂದೇಹಗಳಿರ್ತಾವಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಸರಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ.
2: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೌಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ ಅನುಭವಿ ಬೋಧಕ ವರ್ಗ ಆಧುನಿಕ ಮೂಲ ಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು.

ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೇಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೀರಿಲ್ಲದೆ ಜೀವನವಿಲ್ಲ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 kg ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ. ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448.42 ಕೋಟಿ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992.52 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3-9 ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ 2 ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸೇವಾ ಮೂಲ ಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ, ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 kg ಮೆಥಾಮ್, ಫೆಟಮೈನ್ ಮತ್ತು ಹೆರೋಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2700ಕ್ಕೂ ಹೆಚ್ಚು ಅಥ್ಲೆಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029 ಅಂತ್ಯದ ವೇಳೆಗೆ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು, ಇದೀಗ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60ಕ್ಕೆ ಏರಿಕೆಯಾಗಿದ್ದು, ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬಿಲ್ಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು, ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಪೊಕಾರಿಯಾ 3 ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ ಶೇಕಡ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 kg ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕಿಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
6: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
5: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
6: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
5: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
7: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान, वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NASC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर NMC कॅम्पस, नेहरू नगर, बेळगावी. फोन नंबर 0831-244-444, एक्सटेन्शन 4327. केळी संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी BSc ऑनर्स हॉर्टिकल्चर 4 वर्षाचा पदवी अभ्यासक्रम 2026-27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी. KCET

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣಾವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಮೆಲ್ಲುಸಿರೇ ಸವಿಗಾನ. ಕಾರ್ಯಕ್ರಮದ ಆರಂಭದ ಗೀತೆ ಎರಡೂ ಕನಸು ಚಿತ್ರದ ಗೀತೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಹೊಸ ಬೆಳಕು ಚಿತ್ರದ ಗೀತೆ. ಇದು ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದ ಹೊಸ ಬೆಳಕು ಮೂಡುತ್ತಿದೆ.

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಇದು. ರಾಜ ಮುದ್ದು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮದ ಮುಂದಿನ ಗೀತೆ ಬಾಳು ಬೆಳಗಿತು ಚಿತ್ರದ ಗೀತೆ ಇದು. ಈ ಒಂದು ಗೀತೆಯ ರಚನೆಯನ್ನ ಜಿ ಉದಯಶಂಕರ್ ಅವರು ಮಾಡಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿ ಚೆಲುವಾದ ಮುದ್ದಾದ ನಿನ್ನಂದೆ ಇರುವ ಹೆಣ್ಣಾಗಲಿ ಆ ಮಗುವಿಂದ ಮನೆಯೆಲ್ಲ ಬೆಳಕಾಗಲಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777